0: நம டியர் லிசனர்ஸ் ஆஃப் சைவம் டாட் ஆர் ரேடியோ, தி சைஸ் ஆஃப் அவர் ஆடியோ கலெக்ஷன் கண்டினியூஸ் டு க்ரோ டே பை டே. வி நவ் ஹோஸ்ட் மோர் தேன் 25,000 ஆடியோ ரெக்கார்டிங்ஸ். இன் ஆர்டர் டு மேக் தீஸ் எக்ஸ்டென்சிவ் ரிசோர்ஸஸ் மோர் ஆக்சசபிள் அண்ட் பெனிஃபிஷியல் டு அவர் ரேடியோ லிசனர்ஸ், வி ஹவ் ரீஆர்கனைஸ்ட் அவர் ப்ரோக்ராம் ஷெட்யூல். திருமுறை மியூசிக் அண்ட் திருமுறை டிஸ்கோசஸ் வில் பி ப்ராட்காஸ்ட் ஆன் திருநெறிய தமிழோசை. Philosophical discourses and Periyapuranam lectures in Tamil will be broadcast on Shiva Tattvam. Programs in languages other than Tamil will be broadcast on Shaiva Lahari. As a result of these changes, there will be some adjustments to program timings. We trust that you will kindly accept these schedule changes with understanding and patience. We also request you to encourage your relatives and friends to listen to and benefit from our radio services. ஓம் நம சிவாய்.
1: ஓம் நம சிவாய். டியர் லிசனர்ஸ் ஆஃப் சைவம் டாட் ஆர், யுவர் அபவுட் லெசன் பெரிய புராணம் டிஸ்கோர்ஸ் இன் கன்னடா. த டைட்டில் இஸ் திருஞான சம்பந்த மூர்த்தி நாயனார் புராணம், பிரசன்டட் பை ஸ்ரீ HS தியாகராஜன். தேங்க்யூ. ஓம் நம சிவாய்.
2: ஸ்ரீ குருப்பியோ நம. எல்லா மகனியரிகோ நமஸ்கார. ஈ திவசத சுபாஷித ஹீகிதே, மூர்க்கோ வததி விஷ்ணாய வித்வான் வததி விஷ்ணவே. உபயோகோ சதிருஷம் புண்ணியம் பாவக்ராஹி ஜனார்தன. இதர அர்த்த ஹீக, இப்பரு பக்தரிதாரே, ஒப்பரிகே சம்ஸ்கிருத ஜானவிதே, இன்னொபரிகே சம்ஸ்கிருத ஜானவில்ல. சம்ஸ்கிருத ஜானவில்லவர் ஏன் ஹேட்டாரே, விஷ்ணாய நமஹ அந்த தப்பாக ஹேட்டாரே. வியாக்கரண ரீதியாக விஷ்ணாய நமஹன்னு தப்பு. ಇನ್ನೊಬ್ಬರಿಗೆ ಸಂಸ್ಕೃತ ಚೆನ್ನಾಗಿ ಗೊತ್ತಿದೆ, ಅವರು ಹೇಳ್ತಾರೆ ವಿಷ್ಣುವೇ ನಮಃ ಅಂತ ಹೇಳ್ತಾರೆ. ಆದರೆ ಭಗವಂತನು ವಿಷ್ಣು ಜನಾರ್ದನ ಹೇಗೆ ಇವರಿಬ್ಬರಿಗೂ ಸಮನಾಗಿ ಒಂದೇ ತರಹದ ಅನುಗ್ರಹವನ್ನು ಮಾಡ್ತಾನೆ? ಯಾಕೆಂದರೆ ಭಗವಂತನಿಗೆ ಗ್ರಾಮರ್ ಸರಿಯೋ ಗ್ರಾಮರ್ ಸರಿ ಇಲ್ಲ ಅನ್ನೋದು ಮುಖ್ಯವಲ್ಲ, ಆತನ ಭಕ್ತಿ ಭಾವವೇ ಮುಖ್ಯ. ಆದ್ದರಿಂದ ಇಬ್ಬರಿಗೂ ಸಮನಾದ ಫಲ ಸಿಕ್ಕತ್ತೆ. ವ್ಯಾಕರಣ ಇತ್ಯಾದಿ ವಿಷಯಗಳಿಗೆ ಇಲ್ಲಿ ಜಾಗವಿಲ್ಲ ಭಗವಂತನಲ್ಲಿ. ಇದು ಈ ಸುಭಾಷಿತದ ಅರ್ಥ. ಈಗ ತಿರುಜ್ಞಾನ ಸಂಬಂಧರವರ ಚರಿತ್ರೆಯನ್ನು ಮುಂದುವರಿಸ್ತಾ ಇದ್ದೀನಿ. ತಿರುಜ್ಞಾನ ಸಂಬಂಧರವರು ತಿರುವೊಟ್ರಿಯವರಿಗೆ ಬಂದಿದ್ದಾರೆ. ಅಲ್ಲಿ ತ್ಯಾಗೇಶ ಸ್ವಾಮಿಯನ್ನು ಪೂಜಿಸಿ ಅಲ್ಲಿಯ ಅಂಬಿಕೆಯಾದ ವಡಿವುಡಯಮ್ಮನ್ ಅವರನ್ನು ಪೂಜಿಸಿ ಅಲ್ಲಿಂದ ಮುಂದಕ್ಕೆ ತಿರುವಟ್ರಿಯೂರಿನಿಂದ ಮೈಲಾಪುರಗಳಿಗೆ ಹೊರತಾ ಇದ್ದಾರೆ. ಮೈಲಾಪುರದಲ್ಲಿ ನಾನು ಮೊದಲೇ ಹೇಳಿದ ಹಾಗೆ ಶಿವನೇಶ ಶೆಟ್ಟಿಯಾರ್ ಅನ್ನೋರು ಮಹಾಭಕ್ತರು, ಬಹಳ ಧನಿಕರು, ಇದರ ಬಗ್ಗೆ ಎಲ್ಲ ಹೇಳಿದ್ದೇನೆ. ಅವರು ಬಹಳ ತಪಸ್ ಮಾಡಿ ಒಬ್ಬ ಮಗಳನ್ನು ಪಡೆದರು. ಅತ್ಯಂತ ಲಾವಣ್ಯವತಿಯಾದ ಮಗು, ಹೆಣ್ಣುಮಗು, ಪೂಂಬಾವೈ ಅಂತ ಹೆಸರಿಟ್ಟರು. ಅವರು ಮಗು ಹುಟ್ಟಿದಾಗಲೇ ತೀರ್ಮಾನ ಮಾಡಿಬಿಟ್ರು, ಒಬ್ಬರು ಶಿವಭಕ್ತರಿಗೇನೆ ಇವಳನ್ನು ನಾವು ಮದುವೆ ಮಾಡಿಕೊಡುವುದು ಅಂತ ಹುಟ್ಟಿದಾಗಲೇ ತೀರ್ಮಾನ ಮಾಡಿದ್ರು. ಆಮೇಲೆ ನಮ್ಮ ತಿರುಜ್ಞಾನ ಸಂಬಂಧದ ಬಗ್ಗೆ ಇವರು ಎಲ್ಲ ಸಮಾಚಾರ ತಿಳಿಯಿತು. ಪಾಂಡ್ಯ ರಾಜ್ಯದಲ್ಲಿ ಹೇಗೆ ಜೈನ ಮತವನ್ನು ದಮನ ಮಾಡಿ ಶೈವ ಮತವನ್ನು ಹೇಗೆ ಪುನಃಸ್ಥಾಪನೆ ಮಾಡಿದ್ರು, ನಿಂದ್ರಶೀರ್ ನೆಡುಮಾರನವರಿಗೆ ಹೇಗೆ ಗೂನು ಹೋಗಿ ನೇರವಾದರು, ಇದೆಲ್ಲ ಮಹಿಮೆಯೆಲ್ಲ ಗೊತ್ತಾದ ಮೇಲೆ ತಮ್ಮ ಮಗಳಿಗೆ ತಿರುಜ್ಞಾನ ಸಂಬಂಧರವರೇ ಸರಿಯಾದ ವರ ಅಂತ ತೀರ್ಮಾನ ಮಾಡಿಬಿಟ್ಟು ಆ ಹುಡುಗಿನ ಒಂದು ಕನ್ನಿ ಮಾಡಮ್ ಅಂತ ಒಂದು ಏರ್ಪಾಡು ಮಾಡಿ, ಅಂದರೆ ಕನ್ನಿ ಮಾಡಮ್ ಅಂತಂದರೆ ಒಂದು ಸ್ಥಳದಲ್ಲಿ ಆ ಹುಡುಗಿಗಾಗಿ ಒಂದು ಜಾಗ, ಮನೆ ಇತ್ಯಾದಿ, ಒಂದು ನಂದನವನ, ಗಾರ್ಡನ್ನು, ಹೂ ಎಲ್ಲ ಬಿಡುವಂಥ ಗಾರ್ಡನ್ನು, ಮತ್ತು ಆಕೆಯ ಆ ಹುಡುಗಿಯ ಸ್ನೇಹಿತರುಗಳು ಇವರೆಲ್ಲ ಇರೋ ಹಾಗೆ ಒಂದು ಜಾಗ ಮನೆಯನ್ನು ಏರ್ಪಾಡು ಮಾಡಿ ಅಲ್ಲಿ ಬೆಳೆಸ್ತಾ ಬಂದರು. ಇದು ಯಾಕೆ ಏರ್ಪಾಡು ಮಾಡಿದ್ರು ಅಂತಂದರೆ ಇವರು ನಾನು ಹೇಳಿದ ಹಾಗೆ ಬಹಳ ಧನಿಕರು, ಆದ್ದರಿಂದ ಮಗಳನ್ನು ಯಾರಾದರೂ ಕೇಳ್ಕೊಂಡು ಬರಬಹುದು ಎರಡು ಆಸೆಗಳಿಂದ. ಇವರ ಮಗಳನ್ನು ಮದುವೆ ಮಾಡಿಕೊಂಡ್ರೆ ನಮ್ಮ ಮಗನಿಗೆ ಯಾರಿಗಾದರೂ ಅಪಾರವಾದ ದುಡ್ಡು ಸಿಕ್ಕತ್ತೆ, ಒಳ್ಳೆಯ ಕನ್ನಿಯೂ ಸಿಗ್ತಾಳೆ. ಯಾಕೆಂದರೆ ಆ ಹುಡುಗಿ ಅಷ್ಟು ಲಾವಣ್ಯವತಿ ಚಿಕ್ಕ ವಯಸ್ಸಿನಿಂದಲೇ. ಈ ಆಸೆ ಇರುತ್ತೆ ಜನಗಳಿಗೆ, ಇದನ್ನು ತಪ್ಪಿಸಿಬಿಡಬೇಕು ಅಂತ ಏನು ಮಾಡಿದ್ರು,
3: ಇವಳು ದೇವರಿಗೆ ಸೇರಿದವಳು, ಶಿವಭಕ್ತರಿಗೆ ಸೇರಿದವಳು ಅನ್ನೋ ಒಂದು ಅಭಿಪ್ರಾಯ ಬರಬೇಕು ಜನರಿಗೆ ಅಂಥೇಳಿ ಯಾರೂ ಆ ವಿಷಯದಲ್ಲಿ ಇವರನ್ನು ಬಂದು ಕೇಳಬಾರ್ದು ನಿಮ್ಮ ಹುಡುಗಿ ಬೇಕು ಅಂತ. ಅದಕ್ಕಾಗಿ ಈ ಕನ್ನಿ ಮಾಡಮನ್ನು ವ್ಯವಸ್ಥೆ ಮಾಡಿ ಅಲ್ಲಿ ಬೆಳೆಸ್ತಾ ಇದ್ದರು. ಬೆಳೆಸ್ತಾ ಇದ್ದಾಗ ದುರದೃಷ್ಟವಶಾತ್ ಈ ಹುಡುಗಿಗೆ ಸುಮಾರು 7 ವರ್ಷ ಆಗಿರುವಾಗ ಆ ಹುಡುಗಿ ಬಹಳ ಶಿವಭಕ್ತಿಯೆಲ್ಲ ಇವ್ರ ಥರನೇ ಬೆಳೆಸಿದ್ದಾರೆ, ಇವರು ಶಿವಭಕ್ತಿ ಹಾಗೆಯೇ ಆ ಹುಡುಗಿಯು ಬೆಳೆದಿದ್ದಾಳೆ. ಒಂದು ದಿವಸ ದೇವರ ಪೂಜೆಗೆ ಅಂತ ಹೇಳಿ ಹೂಗಳನ್ನು ಕೀಳೋಕ್ಕೆ ಹೋದಾಗ, ಅಲ್ಲೇ ತೋಟ ಇತ್ತಲ್ಲ, ಹೂಗಳನ್ನು ಕೀಳೋಕ್ಕೆ ಹೋದಾಗ ಅಲ್ಲಿ ಇದ್ದ ಒಂದು ಸರ್ಪ ಏನು ಮಾಡಿದೆ, ಈಕೆಯನ್ನು ಕಚ್ಚಿಬಿಟ್ಟು ಕಚ್ಚಿ ಅವಳು ಅಲ್ಲೇ ಪಾಪ ಮೃತಳಾದಳು. ಆಗ ಆ ಹುಡುಗಿಗೆ 7 ವರ್ಷ. ಸರಿ, ಇವರಿಗೆ ಬಹಳ ಮನಸ್ಸಿಗೆ ಆಘಾತವಾಯಿತು. ಇಷ್ಟು ಒಳ್ಳೆ ಹುಡುಗಿನನ್ನು ಈ ನಾನು ಕಳ್ಕೊಂಬಿಟ್ನಲ್ಲ, ತಿರುಜ್ಞಾನ ಸಂಬಂಧರಿಗೆ ಕೊಡಬೇಕಾಗಿತ್ತಲ್ಲ ಅಂತ ಬಹಳ ಮನಸ್ಸಿಗೆ ನೊಂದುಕೊಂಡ್ರು. ಆದರೂ ಒಂದು ತೀರ್ಮಾನವನ್ನು ತಗೊಂಡ್ರು. ಆ ಹುಡುಗಿಯ ಒಂದು 3-4 ದಿವಸ ನೋಡಿದ್ರು ಏನು ಬಹಳ ದುಡ್ಡು ಕೊಟ್ಟು ಬೇರೆಯವರು ಯಾರಾದರೂ ಈ ಬದುಕಿಸ್ತಾರಾ, ಈ ವಿಷದ ಈ ಹುಡುಗಿನ ಹಾವಿನ ವಿಷದಿಂದ ಪುನಃ ಬದುಕಿಸ್ಕೊಡ್ತಾರೇನು ಅಂತ ಯಾರನ್ನೋ ಕೇಳಿ ಬೇಕಾದಷ್ಟು ದುಡ್ಡು ಕೊಡ್ತೇನೆ ಅಂತೆಲ್ಲ ನೋಡಿದ್ರು. ಒಬ್ಬರ ಕೈಲಿಂದು ಏನಾಗಲಿಲ್ಲ. ಕೊನೆಗೆ 3-4 ದಿವಸ ಆದಮೇಲೆ ಆ ಮಗುವಿನ ಶರೀರವನ್ನು ದಹನ ಮಾಡಿದ ಮೇಲೆ ಅವಳ ಅಸ್ಥಿಯನ್ನು ಒಂದು ಪಾತ್ರೆಯಲ್ಲಿ ಹಾಕಿಟ್ಟು ಅದನ್ನು ಒಂದು ಕಡೆ ಜೋಪಾನವಾಗಿಟ್ಟು ಪೂಜೆ ಮಾಡ್ತಾಯಿದ್ರು. ಹೇಗೆ ಪೂಜೆ ಮಾಡ್ತಾಯಿದ್ರು, ಅದರಲ್ಲಿ ತನ್ನ ಮಗಳು ಅಲ್ಲಿ ಇದ್ದೇ ಇದ್ದಾಳೆ, ಅವಳು ಇಲ್ಲ ಅಂತ ಅವರು ನಂಬಲೇ ಇಲ್ಲ, ಮಗಳು ಅಲ್ಲಿ ಇದ್ದಾಳೆ ಅಂತ ಹೇಳಿ ಪ್ರತಿನಿತ್ಯವೂ ಆ ಅಸ್ಥಿ ಪಾತ್ರಕ್ಕೆ ಸ್ನಾನ ಮಾಡಿಸಿ ಒಳ್ಳೆಯ ಉಡುಪನ್ನು ಧರಿಸಿ ಪೂಜೆ ಮಾಡಿ ನೈವೇದ್ಯ ಮಾಡಿ ಹೀಗೆ ಪ್ರತಿ ದಿವಸ ನಡೆಸ್ತಾಯಿದ್ರು. ಅವರ ನಂಬಿಕೆ ನೋಡಿ, ಯಾವತ್ತೋ ಒಂದು ದಿವಸ ತಿರುಜ್ಞಾನ ಸಂಬಂಧ ಬಂದೇ ಬರ್ತಾರೆ, ಅವರಿಗೆ ಕೊಟ್ಟೇ ಕೊಡ್ತೀನಿ ಅನ್ನೋ ಒಂದು ದೃಢ ಸಂಕಲ್ಪ. ಇದು ನಡೆದಿದ್ದು 7 ವರ್ಷ ಆ ಹುಡುಗಿಗೆ. ಈಗ ತಿರುಜ್ಞಾನ ಸಂಬಂಧ ಬರ್ತಾ ಇರೋದು ಸುಮಾರು 5 ವರ್ಷ ಕಳೆದು ಹೋಗಿದೆ. ಆದರೆ ಒಂದು ದಿವಸವೂ ಇವರು ಆ ನಂಬಿಕೆಯನ್ನು ಕಳೆದುಕೊಳ್ಳದೆ ದೃಢವಾಗಿ ಒಂದೇ ನಂಬಿಕೆಯಿಂದ ಆ ಪೂಜೆಯನ್ನು ಮಾಡ್ತಾ ಬಂದಿದ್ದಾರೆ ಆ ಮಗಳ ಅಸ್ಥಿ ಪಾತ್ರಕ್ಕೆ. ಇವಾಗ ಇವರಿಗೆ ಶಿವನೇಸರಿಗೆ ಸಮಾಚಾರ ಬಂದುಬಿಡ್ತು, ತಿರುಜ್ಞಾನ ಸಂಬಂಧ ಬಂದಿದ್ದಾರೆ, ಬರ್ತಾ ಇದ್ದಾರೆ ಮೈಲಾಪುರ್ಗೆ. ಇವರು ಇದ್ದಿದ್ದು ಮೈಲಾಪುರ್ನಲ್ಲಿ, ಮೈಲಾಪುರ್ಗೆ ಬರ್ತಾ ಇದ್ದಾರೆ, ಹೊರಟಿದ್ದಾರೆ ಅಂತ ಯಾವಾಗ ಸಮಾಚಾರ ಬಂತು, ಆವಾಗ ಮೈಲಾಪುರದಿಂದ ತಿರುವಟ್ರಿಯೂರ್ವರೆಗೂ ಭರ್ಜರಿ ಚಪ್ರ ಹಾಕ್ಸಿದ್ದಾರೆ. ಏನು ಬಹಳ ಒಳ್ಳೆಯ ಬಟ್ಟೆ, ಮತ್ತು ಒಂದೊಂದು ಕಡೆಯೂ ಅಲ್ಲಲ್ಲಲ್ಲಿ ಬಾಳೆ ಕಂಬ, ಹೂಗಳ ಮಾಲೆ, ಈ ಥರ ಏರ್ಪಾಡು ಮಾಡಿ ಸೊಗಸಾದ ಚಪ್ಪರವನ್ನು ಏರ್ಪಾಡು ಮಾಡಿ ಅವರನ್ನು ಸ್ವಾಗತಿಸೋಕ್ಕೆ ಹೊರಟಿದ್ದಾರೆ. ತಿರುಜ್ಞಾನ ಸಂಬಂಧನ ಸಂಧಿಸಬೇಕಲ್ಲ, ಸ್ವಾಗತಿಸಬೇಕಲ್ಲ, ಅದಕ್ಕೆ ತಿರುವಟ್ರಿಯವ್ರ ಕಡೆ ಹೊರಟರು. ಹೊರಟಾಗ ಅರ್ಧ ದಾರಿಯಲ್ಲಿ ಒಬ್ಬರಿಗೊಬ್ಬರು ಸಂಧಿ ಆಯಿತು, ಭೇಟಿ ಮಾಡಿದ್ರು. ತಿರುಜ್ಞಾನ ಸಂಬಂಧರಿಗೂ ಶಿವನೇಸರಿಗೂ ಸಂಧಿ ಅರ್ಧ ದಾರಿಯಲ್ಲಿ ಆಯಿತು, ಒಬ್ಬರನ್ನೊಬ್ಬರು ನೋಡಿದ್ರು. ನೋಡಿದ ಕೂಡಲೇ ತಿರುಜ್ಞಾನ ಸಂಬಂಧವನ್ನು ನೋಡಿದ ಕೂಡಲೇ ಇವರು ಅತ್ಯಂತ ಮರ್ಯಾದೆ ಭಕ್ತಿಯಿಂದ ಅವರಿಗೆ ಸಾಷ್ಟಾಂಗವಾಗಿ ನಮಸ್ಕಾರ ಮಾಡಿದ್ರು ಶಿವನ ಹೆಸರು. ಆಗ ತಿರುಜ್ಞಾನ ಸಂಬಂಧರವರ ಅನುಯಾಯಿಗಳು ಹತ್ತಿರ ಇದ್ದ ಭಕ್ತರು ಹೇಳಿದ್ರು ಇವರಿಗೆ ಕಿವಿನಲ್ಲಿ, ತಿರುಜ್ಞಾನ ಸಂಬಂಧರಿಗೆ, ನೋಡಿ ಇವರು ಶಿವನೇಸರನ್ನು ಭಕ್ತರು, ಬಹಳ ಧನಿಕರು, ಈ ಥರ ಇವರಿಗೆ ಮಗಳಿಗೆ ಹೀಗಾಗಿ ಮೃದುಳಾಗಿ ಅದನ್ನು ಪೂಜೆ ಮಾಡ್ತಾ ಇದ್ದಾರೆ ಅಸ್ಥಿ ಪಾತ್ರೆಯನ್ನು. ಅವರಿಗೆ ಏನು ಮನಸ್ಸಿನಲ್ಲಿ ಅಂದರೆ ತಿರುಜ್ಞಾನ ಸಂಬಂಧರಿಗೆ ಅದನ್ನು ಕೊಡಬೇಕು ಅಂತ ಎಲ್ಲ ಅಭಿಪ್ರಾಯವಿದೆ ಅಂತ ಹೇಳಿ ಸೂಕ್ಷ್ಮವಾಗಿ ಅವರಿಗೆ ಎಲ್ಲ ವಿಷಯ ಹೇಳಿದ್ರು. ಸರಿ ಇದು ಹೇಳಿ ಇವರು ಅವರನ್ನು ಸ್ವಾಗತಿಸಿ, ಶಿವನೇಸರು ಅವರನ್ನು ಸ್ವಾಗತಿಸಿ ಮೈಲಾಪುರಿಗೆ ಬಹಳ ಭರ್ಜರಿಯಾಗಿ ಅತ್ಯಂತ ಮರ್ಯಾದೆ ಗೌರವಗಳಿಂದ ಕರ್ಕೊಂಬಂದು ಮೈಲಾಪುರಿಗೆ ಕರ್ಕೊಂಬಂದರು. ಮೈಲಾಪುರಿಗೆ ಬಂದ ಮೇಲೆ ತಿರುಜ್ಞಾನ ಸಂಬಂಧರವರು ಕಪಾಲೀಶ್ವರ ದೇವಸ್ಥಾನಕ್ಕೆ ಒಳಗೆ ಹೋಗಿ ದೇವರನ್ನು ಪ್ರಾರ್ಥಿಸಿ ಅಲ್ಲಿ ಪದಗಳನ್ನು ಹಾಡಿ ಎಲ್ಲ ಆದಮೇಲೆ ದೇವಸ್ಥಾನದಿಂದ ಈಚೆಗೆ ಬಂದರು. ದೇವಸ್ಥಾನದಿಂದ ಹೊರಗೆ ಬಂದರು. ಹೊರಗೆ ಬಂದ ಮೇಲೆ

ನೋಡಬೇಕು ಅಂತ ಆಸೆ ಇದೆ. ಆವಾಗ ನಮ್ಮ ತಿರುಜ್ಞಾನ ಸಂಬಂಧರವರು ದೇವರನ್ನು ಪ್ರಾರ್ಥಿಸಿ ಈ ಮಗುವನ್ನು ಬದುಕಿಸ್ಕೊಡು ಅಂತ ಹೇಳಿ ಏನು ಪದ್ಯಾನೂ ಹಾಡಲಿಲ್ಲ, ಪ್ರಾರ್ಥನೆ ಮಾಡಲಿಲ್ಲ. ಅಸ್ಥಿ ಪಾತ್ರೆಯನ್ನು ನೋಡಿಬಿಟ್ಟು ಅದನ್ನು ಉದ್ದೇಶಿಸಿ ಅಡ್ರೆಸ್ ಮಾಡ್ತಾರೆ, ಹೀಗೆ ಸಂಬೋಧನೆ ಮಾಡ್ತಾರೆ, ಇಲ್ಲೇ ಇರೋದು ವ್ಯತ್ಯಾಸ. ಅದನ್ನು ನೋಡಿ ಆ ಪಾತ್ರೆಯಲ್ಲಿ ಆ ಹುಡುಗಿ ಪೂಂಬಾವೆ ಇದ್ದಾಳೆ ಅನ್ನೋ ಭಾವನೆಯಿಂದ, ಭಾವನೆಯನ್ನು ಅವರು ನಂಬೇ ಇದ್ದಾರೆ, ಅದರಲ್ಲಿ ಇದ್ದಾಳೆ ಅಂತ ನಂಬಿದ್ದಾಳೆ, ಹೀಗೆ ಒಂದು ಪದ್ಯವನ್ನು ಹಾಡ್ತಾರೆ. ಪದ್ಯದ ಅರ್ಥವನ್ನು ನಾನು ಹೇಳ್ತೀನಿ, ಆಮೇಲೆ ಪದ್ಯವನ್ನು ನಾವು ಕೇಳ್ಬೋದು. ನೋಡಮ್ಮ, ಮನುಷ್ಯ ಜನ್ಮ ಬಂದಿರೋದು ಯಾಕೆ ಅಂತಂದರೆ, ಅವ್ರು ಹೇಳ್ತಾರೆ ಪೂಂಬಾವೆಗೆ ಆ ಪಾತ್ರೆಯನ್ನು ಅಡ್ರೆಸ್ ಮಾಡಿ ಹೇಳ್ತಾ ಇದ್ದಾರೆ. ಅಮ್ಮ, ಮನುಷ್ಯ ಜನ್ಮ ಯಾಕೆ ಬರುತ್ತೆ ಅಂತಂದರೆ, ಶಿವಭಕ್ತರುಗಳಿಗೆ ನಾವು ಉಪಚಾರ ಮಾಡಿ ಗೌರವದಿಂದ ಅವರನ್ನು ಸತ್ಕರಿಸಿ ಅವರಿಗೆ ಭೋಜನಾದಿಗಳನ್ನೆಲ್ಲ ಕೊಟ್ಟು ಪೂಜೆ ಮಾಡಬೇಕು. ಇದಕ್ಕಾಗಿಯೇ ನಮಗೆ ಮನುಷ್ಯ ಜನ್ಮ ಬಂದಿರೋದು. ಇದು ನಿನಗೆ ಗೊತ್ತಿಲ್ವೇ? ನೀನು ಈ ಶಿವಭಕ್ತರನ್ನು ನೋಡಿ ನೀನು ಸೇವೆ ಮಾಡಬೇಡವೇ, ಎದ್ದು ಬಾಮ್ಮ ಅಂತ ಕರೀತಾರೆ. ಹೀಗೆ ಒಂದೊಂದು ಪದ್ಯವು ಪದ್ಯದ ಒಂದೊಂದು ಸ್ಟ್ಯಾನ್ಸಾನಲ್ಲೂ ಇವರು ಅಡ್ರೆಸ್ ಮಾಡ್ತಾರೆ. ಆಮೇಲೆ ಇನ್ನೇನು ಹೇಳ್ತಾರೆ, ಶಿವಭಕ್ತರಿಗೆಲ್ಲ ಅನ್ನ ಕೊಡಬೇಕು, ಉಪಚಾರ ಮಾಡಬೇಕು, ಮತ್ತು ಇದನ್ನೆಲ್ಲ ಕಣ್ಣಿಂದ ನೋಡಬೇಡವ ನೀನು, ಬೇರೆಯವ್ರು ಮಾಡೋ ಸೇವೆನಾದರೂ ನೋಡಬೇಕಲ್ಲ, ಎದ್ದು ಬಾಮ್ಮ ಅಂತ ಹೇಳ್ತಾರೆ. ಆಮೇಲೆ ಅಲ್ಲಿ ನಡೀತಕ್ಕಂಥ ಶಿವನ ಸೇವೆಗಳು, ಉತ್ಸವಗಳು ಇದನ್ನು ಕೂಡ ಹೇಳ್ತಾರೆ. ನೋಡಮ್ಮ, ಇಲ್ಲಿ ಶಿವನ ಹೆಂಡತಿಯಾದ ಪಾರ್ವತಿ ಈ ಮರದ ಕೆಳಗೆ ಬಂದು ಶಿವನನ್ನು ನವಿಲು ರೂಪದಲ್ಲಿ ಪೂಜೆ ಮಾಡಿದ್ದಾಳೆ. ಆ ಜಾಗನೂ ನೋಡಬೇಡ್ದೆ ನೀನು, ಹೇಳು ಎದ್ದು ಬಾ ಅಂತ ಕರೀತಾ ಇದ್ದಾರೆ. ಈ ದೇವಸ್ಥಾನದಲ್ಲಿ ದೇವರಿಗೆ ಉಯ್ಯಾಲೆ ಸೇವೆ, ಮುಂಜಲ್ ಸೇವೆ ಅಂತ ಹೇಳ್ತಾರೆ, ಉಯ್ಯಾಲೆ ಸೇವೆ ನಡೆಯುತ್ತಲ್ಲ, ಅದನ್ನು ನೀನು ನೋಡಬೇಡವೆ. ಕಾರ್ತೀಕ ಮಾಸದಲ್ಲಿ ಇಲ್ಲೆಲ್ಲ ಸ್ತ್ರೀಯರುಗಳು ಉದ್ದಕ್ಕೂ ದೀಪ ಹಚ್ಚಿ ಅದನ್ನೇ ಬೆಳಗಿ ಒಂದು ಉತ್ಸವ ಮಾಡ್ತಾರೆ, ಅದನ್ನು ನೀನು ಕಣ್ಣಿಂದ ನೋಡಬೇಡವೆ, ಇದನ್ನೆಲ್ಲ ನೋಡಬೇಡವೆ, ಎದ್ದು ಬಾ ಅಂತ ಕರೀತಾ ಇದ್ದಾರೆ. ಮತ್ತು ಐಪಿಸಿ ಮಾಸ ಅಂದರೆ ಅದೊಂದು ತಿಂಗಳು, ಆ ತಿಂಗಳಲ್ಲಿ ತಿರುವೋಣಮ್ ಅನ್ನೋ ಒಂದು ಹಬ್ಬ ಬರುತ್ತೆ, ಅದನ್ನೆಲ್ಲ ನೀನು ನೋಡಬೇಡವೆ, ಇದನ್ನೆಲ್ಲ ನೋಡಬೇಡವೆ ನಮ್ಮ ಅಂತ ಹೇಳಿ ತಿರುವಾದರ ಈ ಉತ್ಸವ ಬರುತ್ತೆ, ಅದನ್ನು ನೋಡಬೇಡವೆ, ಎದ್ದು ಬಾ ಎದ್ದು ಬಾ ಅಂತ. ಹೀಗೆ ಪದ್ಯದಲ್ಲಿ ಒಂದೊಂದು ಪದ್ಯಕ್ಕೂ ಈ ಅರ್ಥವಿದೆ.

0: ಈ ಪದಿಗ ಹೇಳುವಾಗ ಒಂದನೇ ಸ್ಟ್ಯಾನ್ಸಾ ಹೇಳಿದಾಗ ಏನಾಗುತ್ತೆ, ಆ ಮಡಕೆ ಇರುತ್ತಲ್ಲ ಅಸ್ಥಿ ಪಾತ್ರೆ ಒಳಗೆ ಆ ಎಲುಬುಗೂಡೆಲ್ಲ ಒಂದು ಫಾರ್ಮೇಷನ್ ತಗೊಳ್ಳೋದನ್ನು ಎಲ್ಲರೂ ಗಮನಿಸ್ತಾರೆ. ಅದು ಒಂದು ಫಾರ್ಮೇಷನ್ ಅಂದರೆ ಶರೀರಕ್ಕೆ ಹೇಗೆ ಬೇಕೋ ಆ ಥರ ಹೊಂದಿಕೊಳ್ಳೋ ಥರ ಕಾಣಿಸ್ತಾ ಇದೆ. ಎಂಟನೇ ಪದಿಗ ಬಂದಾಗ ಸ್ಟ್ಯಾನ್ಸಾ ಹಾಡ್ತಾ ಇರುವಾಗ ಇವರು ತಿರುಜ್ಞಾನ ಸಂಬಂಧರು ಹಾಡ್ತಾ ಇರುವಾಗ ಅದಕ್ಕೆ ಜೀವನೇ ಬಂದುಬಿಡ್ತು, ಪ್ರಾಣ ಅದನ್ಬಿಟ್ಟಿದೆ. ಆಮೇಲೆ ಹತ್ತನೇ ಸ್ಟ್ಯಾನ್ಸಾ ಹಾಡುವಾಗ ಆ ಪಾತ್ರೆಯನ್ನು ಒಡೆದುಕೊಂಡು ಅತ್ಯಂತ ಸುಂದರವಾದ 12 ವರ್ಷದ ಹುಡುಗಿ ಬರ್ತಾ ಇದ್ದಾಳೆ, ಅತ್ಯಂತ ಸುಂದರ. ಇಲ್ಲಿ ಶೇಖಿಯಾರ್ ಅವರು ಬಹಳ ಚೆನ್ನಾಗಿ ವಿವರಣೆ ಕೊಡ್ತಾರೆ.
1: ತಾಮರೆಯ ದಳಗಳು ಅರಳುತ್ತಿರುವಾಗ ಅದರಿಂದ ಲಕ್ಷ್ಮಿ ಸಾಕ್ಷಾತ್ ಮಹಾಲಕ್ಷ್ಮಿ ಹೊರಗೆ ಬಂದರೆ ಹೇಗಿರುತ್ತೆ ಅಂದರೆ, ತಾಮರೆಯು ಅರಳುತ್ತಿರುವಾಗ ಸಾಕ್ಷಾತ್ ಲಕ್ಷ್ಮಿ ಮಹಾಲಕ್ಷ್ಮಿ ಆಚೆಗೆ ಬಂದರೆ ಹೇಗಿರುತ್ತೆ, ಆ ತರಹ ಈ ಹುಡುಗಿ ಆ ಮಡಿಕೆ ಒಡೆಯೋದೆಲ್ಲ ಆ ಥರ ಶೇಖಿಯಾರು ಇಮ್ಯಾಜಿನೇಷನ್ನೇ ಇಮ್ಯಾಜಿನೇಷನ್ನು, ಆ ತರಹ ಲಕ್ಷ್ಮಿ ಬರೋ ಹಾಗೆ ಈ ಹುಡುಗಿ ಹೊರಬಂದಳು ಅಂತ ವಿವರಿಸ್ತಾರೆ.
0: ಏನು ಹೇಗಿದ್ಲು ಅವಳು ಅಂತಂದರೆ ಅತ್ಯಂತ ಸುಂದರ ಅಂದರೆ ನಾವು ಹೇಳಿದ್ರೆ ಅದು ಬರೀ ಅದನ್ನೇ ಹೇಳಬೇಕಷ್ಟೇ, ಅತ್ಯಂತ ಸುಂದರ ಅಂತ ಅವ್ರು ಹೇಳ್ತಾರೆ. ಬ್ರಹ್ಮ ನೋಡಿದಂತೆ ಮೇಲಿಂದ, ಅಯ್ಯೋ ನಾನು ಇನ್ಯಾರೂ ಇದಕ್ಕಿಂತ ಹೆಚ್ಚು ಸುಂದರವಾಗಿರಬಾರದು ಅಂತ ಹೇಳಿ ಅತ್ಯಂತ ಸುಂದರಿಯಾದ ತಿಲೋತ್ತಮೆಯನ್ನೇ ನಾನು ಸೃಷ್ಟಿ ಮಾಡಿದೆ. ಆದರೆ ಈ ಹುಡುಗಿ ತಿಲೋತ್ತಮೆಯನ್ನೆಲ್ಲ ಅಂಥ 100 ಜನದ ಸೌಂದರ್ಯವನ್ನು ಮೀರಿಸ್ತಾ ಇದ್ದಾಳಲ್ಲ, ಇವಳನ್ನು ಸೃಷ್ಟಿ ಮಾಡಿದವರು ಯಾರಪ್ಪ ಅಂತ ಬ್ರಹ್ಮನು ಮುಗಿನ ಮೇಲೆ ಭೇಟಿಟ್ಕೊಂಡಂತೆ. ನೋಡಿ ಶೇಖಿಯಾರವರ ವಿವರಣೆ ಎಷ್ಟು ಅದ್ಭುತವಾಗಿದೆ. ಆಮೇಲೆ ಅದು ಬ್ರಹ್ಮನ ದೃಷ್ಟಿಯಾಯಿತು. ನಮ್ಮ ತಿರುಜ್ಞಾನ ಸಂಬಂಧರವರ ದೃಷ್ಟಿ ಹೇಗಿದೆ ಅದನ್ನು ನೋಡಬೇಕು. ತಿರುಜ್ಞಾನ ಸಂಬಂಧರು ಅವರಿಗೆ ಆವಾಗ 16 ವರ್ಷವಾಗಿದೆ, ಈ ಹುಡುಗಿಗೆ ಈಗ 12 ವರ್ಷ, ಅತ್ಯಂತ ಲಾವಣ್ಯವತಿಯಾಗಿದ್ದಾಳೆ. ತಿರುಜ್ಞಾನ ಸಂಬಂಧರಿಗೆ 16 ವರ್ಷ ಮದುವೆ ವಯಸ್ಸು. ಹೇಗಿರಬೇಕು ಅವರ ಭಾವನೆ? ಪರಮೇಶ್ವರನು ತನ್ನ ಮಗಳಿನ ಮೇಲೆ ಯಾವ ಥರ ಕರುಣಾಭಾವದಿಂದ ನೋಡ್ತಾರೋ ಅದೇ ರೀತಿ ತನ್ನ ಮಗಳನ್ನು ಹೇಗೆ ನೋಡಿದ್ರೆ ಎಷ್ಟು ಕರುಣೆಯಿಂದ ನೋಡ್ತಾರೋ ಆ ಕರುಣಾಭಾವದಿಂದ ತಿರುಜ್ಞಾನ ಸಂಬಂಧರು ಆ ಪೂಂಭಾವೆಯನ್ನು ನೋಡ್ತಾ ಇದ್ದಾರೆ. ಇದು ನಮ್ಮ ಶೇಖಿಯಾರ್ ಅವರು ಹೇಳ್ತಾ ಇರೋ ವಿಷಯ. ಇದು ಇದಾಯಿತು, ಎಲ್ಲರೂ ಆಶ್ಚರ್ಯಚಕಿತರಾಗಿದ್ದಾರೆ. ಮೇಲಿಂದ ದೇವತೆಗಳೆಲ್ಲ ಜಯಘೋಷ ಮಾಡ್ತಾ ಇದ್ದಾರೆ, ಪುಷ್ಪವೃಷ್ಟಿ ಆಗಿದೆ, ಒಬ್ಬರೂ ನಂಬಕ್ಕಾಗ್ತಾ ಇಲ್ಲ ಹೀಗೆ ಬದುಕಿದಾಳೆ, ಬದುಕಿ ಬಂದಿದ್ದಾಳೆ. ಯಾಕೆಂದರೆ ಎಷ್ಟು ವರ್ಷ ಇವರು ಪೂಜೆ ಮಾಡಿದ್ದಾರೆ ಆ ಅಸ್ಥಿಪಾತ್ರಕ್ಕೆ, ಅದೆಲ್ಲ ನಿಜವಾಗ್ಬಿಡ್ತಲ್ಲ, ಖಂಡಿತವಾಗಿ ಇವರು ತಪಸ್ಸಿಗೆ ಫಲ ಸಿಕ್ತು ಅಂತ ಹೇಳಿ ಎಲ್ಲರೂ ಸಂತೋಷಪಟ್ಟಿದ್ದಾರೆ. ನಮ್ಮ ಶಿವನೇಸರು ಪೂಂಭಾವೈ ಎಲ್ಲ ಸಾಕ್ಷಾತ್ತಾಗಿ ಅವರಿಗೆ ನಮಸ್ಕಾರ ಮಾಡಿದ್ದಾರೆ. ನಮಸ್ಕಾರ ಮಾಡಿದ ಮೇಲೆ ನಮ್ಮ ಶಿವನೇಸರು ಹೇಳ್ತಾರೆ, ನೋಡಿ ನಾನು ಈ ಮಗು ಹುಟ್ಟಿದಾಗಲಿಂದ ನಿಮಗೇ ಕೊಡಬೇಕು ಅಂತ, ಮದುವೆ ಮಾಡಿಕೊಡಬೇಕು ಅಂತ ನಾನು ಆಸೆಯಿಂದ ಬೆಳೆಸಿದ್ದೇನೆ, ತಾವು ಇವಳನ್ನು ದಯವಿಟ್ಟು ಪತ್ನಿಯಾಗಿ ಸ್ವೀಕರಿಸಬೇಕು ಅಂತ ತಿರುಜ್ಞಾನ ಸಂಬಂಧರಿಗೆ ವಿನಂತಿ ಮಾಡಿಕೊಳ್ತಾರೆ. ಆಗ ತಿರುಜ್ಞಾನ ಸಂಬಂಧರು ಹೇಳ್ತಾರೆ, ನೋಡಿ ನಿಮ್ಮ ಮಗಳು ಆ ಪೂಂಭಾವೈ ಹಾವು ಕಚ್ಚಿದ ದಿವಸವೇ ಸತ್ತೋಗ್ಬಿಟ್ಲು, ಈಗ ಇಲ್ಲಿರೋ ಪೂಂಭಾವೈ ನಮ್ಮ ಕಣ್ಣೆದುರಿಗೆ ಇರತಕ್ಕಂಥ ಪೂಂಭಾವೈ ಯಾರು ಅಂತಂದರೆ ಶಿವನ ಅನುಗ್ರಹದಿಂದ ಈ ಪದಿಹ ಹಾಡಿದ್ರಿಂದ ಬಂದವಳು, ಅಂದರೆ ನನಗೆ ಮಗಳು ಸಮಾನ, ಮಗಳನ್ನು ಮದುವೆ ಮಾಡಿಕೊಳ್ಳೋದು ಸಾಧ್ಯವೇ, ನ್ಯಾಯವೇ ನೀವೇ ಹೇಳಿ ಅಂತ ಹೇಳಿ ಮದುವೆ ಮಾಡ್ಕೊಳ್ಳೋಕ್ಕಾಗೋದಿಲ್ಲ ಅಂತ ಅವರಿಗೆ ಕನ್ವಿನ್ಸ್ ಮಾಡಿದ್ರು ಶಿವನೇಸರಿಗೆ. ಅಲ್ಲಿಂದ ಬೇರೆ ಮಾರ್ಗವಿಲ್ಲದೆ ಆ ಹುಡುಗಿಯನ್ನು ಮತ್ತೆ ಇನ್ನೊಂದು ಕಣ್ಣು ಮಠಕ್ಕೆ ಒಂದು ಮಠವನ್ನು ಸೃಷ್ಟಿ ನಿರ್ಮಾಣ ಮಾಡಿ ಅಲ್ಲಿ ನೀನು ಇನ್ನು ಮದುವೆ ಮಾಡ್ಕೊಳ್ಳೋದು ಬೇಡಮ್ಮ, ಶಿವಭಕ್ತಿಯಲ್ಲಿಯೇ ನೀನು ನಿನ್ನ ಜೀವನವನ್ನು ಕಳೆದುಬಿಡು ಅಂತ ಹೇಳಿ ಆ ಒಂದು ಏರ್ಪಾಡು ಮಾಡಿದ್ರು. ಹೀಗೆ ಇಲ್ಲಿ ಈ ಕೌತುಕ ನಡೆಯಿತು. ಸರಿ, ಇದೆಲ್ಲ ಆದಮೇಲೆ ಅಲ್ಲಿಂದ ತಿರುಜ್ಞಾನ ಸಂಬಂಧರವರು ಶೀರ್ಗಾಳಿಗೆ ವಾಪಸ್ ಬಂದರು. ಶೀರ್ಗಾಳಿಗೆ ವಾಪಸ್ ಬಂದಮೇಲೆ ಏನಾಯಿತು, ಇವರು ತಂದೆಯವರು ಶಿವಪ್ಪ ಆದ ಹೃದಯವರು ಹೇಳಿದರು, ಅಪ್ಪ ಮಗನೇ ನಿನಗೆ ವಯಸ್ಸಾಗಿದೆ, ಕರೆಕ್ಟಾಗಿ ಮದುವೆ ಮಾಡ್ಕೋ ಅಂತ ಹೇಳಿದರು. ಅದಕ್ಕೆ ಹೇಳ್ದ, ನಾನು ನನ್ನ ಜೀವನವನ್ನು ಶಿವಭಕ್ತಿಯಲ್ಲಿ ಶಿವಸೇವೆಯಲ್ಲೇ ಕಳೆದುಕೊಳ್ಬೇಕು ಅಂತಿದ್ದೀನಿ, ಮದುವೆ ಮಾಡಿಕೊಂಡ್ರೆ ಅದೆಲ್ಲ ನಮಗೆ ಅಡಚಣೆಯಾಗುತ್ತೆ, ಬೇಡಪ್ಪ ಅಂತ ಹೇಳ್ದ. ಅದಕ್ಕೆ ತಂದೆಯವರು ಹೇಳಿದ್ರು, ಹಾಗಲ್ಲಪ್ಪ, ನೀನು ಮದುವೆ ಮಾಡಿಕೊಂಡ್ರೂ ನಿನ್ನ ಶಿವಭಕ್ತಿನ ಮುಂದುವರಿಸ್ಬೋದು, ಇದಕ್ಕೂ ಅದಕ್ಕೂ ಸಂಬಂಧವಿಲ್ಲ, ನಿನಗೆ ಮದುವೆ ಮಾಡಿಕೋ ಅಂತ ಒಂದು ಒತ್ತಾಯ ಮಾಡಿದ್ರು. ಆಗ ತಿರುಜ್ಞಾನ ಸಂಬಂಧರು ಏನು ಹೇಳಿದ್ರು, ಭಗವಂತನ ಇಷ್ಟ ಹೇಗಿದೆಯೋ ಹಾಗೆ ನಡೀಲಿ, ಭಗವಂತನ ಇಚ್ಛೆ ಯಾವ ಥರ ಇದೆಯೋ ಆ ಥರ ನಡೀಲಿ ಅಂತ ಹೇಳಿದ್ರು. ಆ ಥರ ಹೇಳಿದ್ಮೇಲೆ ಅದನ್ನೇ ಇವರು ಒಪ್ಪಿಗೆ ಅಂತ ತಗೊಂಡು ಮದುವೆ ಫಿಕ್ಸ್ ಮಾಡೋಕ್ಕೆ ಏರ್ಪಾಡು ಮಾಡಿದ್ರು. ಯಾರಿಗೆ? ತಿರುಜ್ಞಾನ ಸಂಬಂಧರಿಗೆ ಮದುವೆಗೆ ಏರ್ಪಾಡು. ಎಲ್ಲಿ ಅಂತಂದರೆ ನಲ್ಲೂರು ಪೆರುಮಾಳಂ ಅನ್ನೋ ಜಾಗದಲ್ಲಿ ನಮ್ಮಾಂಡಾರ್ ನಂಬಿ ಅನ್ನೋರನ್ನು ಸಂಧಿಸಿ ಅವರ ಮಗಳನ್ನು ಇವರಿಗೆ ತಂದುಕೊಳ್ಳೋ ಹಾಗೆ ಮದುವೆಗೆ ಏರ್ಪಾಡು ಮಾಡಿದ್ರು. ಮದುವೆಯ ತಾರೀಕು ನಿಶ್ಚಯ ಆಯಿತು. ಪೆರುಮಾಣಂ ನಲ್ಲೂರು ಪೆರುಮಾಣಂನಲ್ಲೇ ಮದುವೆ ನಡೀಬೇಕು ಅಂತ ಕೂಡ ಎಲ್ಲ ಗೊತ್ತಾಯಿತು. ಮದುವೆ ದಿನವೂ ಬಂತು. ಇವರಿಗೆಲ್ಲ ಏನೇನು ಕೊಡಬೇಕೋ ಅದ್ಭುತವಾಗಿ ಎಲ್ಲ ಕೊಡಬೇಕಾದ್ದನ್ನೆಲ್ಲ ವಸ್ತ್ರಗಳು ಮತ್ತು ಅವ್ರಿಗೆ ಕೊಡಬೇಕಾದ ಏನು ಮಾಲೆಗಳು ಬಂಗಾರದ್ದು ಎಲ್ಲ ಸರಿಯಾಗಿ ಕೊಟ್ಟರು. ಆಗ ಮದುವೆ ದಿವಸ ಏನು ಮಾಡಿದ್ರು, ತಿರುಜ್ಞಾನ ಸಂಬಂಧರು ಶಿರ್ಗಾಳಿಯಿಂದ ಅಲ್ಲಿ ಶಿರ್ಗಾಳಿ ದೇವರಿದ್ದಾರಲ್ಲ ಅವರನ್ನು ದೋಣಿಯಪ್ಪರನ್ನು ಪ್ರಾರ್ಥನೆ ಮಾಡಿ ಮದುವೆಗೆ ಹೊರಟು ಪಲ್ಲಕ್ಕಿನಲ್ಲಿ ಈಶ್ವರನ ಕೊಟ್ಟಿದ್ದಲ್ಲ ಮುತ್ತು ಪಲ್ಲಕ್ಕಿ, ಆ ಪಲ್ಲಕ್ಕಿನಲ್ಲಿ ಈ ನಲ್ಲೂರು ಪೆರುಮಾಳಮ್ಮಗೆ ಬಂದರು. ಎಲ್ಲ ಭಾಳ ವಿಜೃಂಭಣೆ, ಯಾರು ಬಂದಿದ್ದಾರೆ ಅದು ಮುಖ್ಯ ಇಲ್ಲಿ. ಶಿವ ಇವರ ಮದುವೆ ಅಂತ ವಿಷಯ ತಿಳಿದು ಎಲ್ಲರುಗಳು ಎಲ್ಲ ಶಿವಭಕ್ತರು ಬಂದುಬಿಟ್ಟಿದ್ದಾರೆ. ಮೇಲುಗಡೆ ದೇವರುಗಳು ದೇವತೆಗಳು ಎಲ್ಲ ನೋಡ್ತಾ ಇದ್ದಾರೆ. ಅತ್ಯಂತ ವಿಜೃಂಭಣೆಯಿಂದ ಮದುವೆ ನಡೀತಾ ಇದೆ. ಎಲ್ಲ ಶಾಸ್ತ್ರ ಪ್ರಕಾರ ಮದುವೆ ಚೆನ್ನಾಗಿ ನಡೀತಾ ಇದೆ. ಈ ಪೌರೋಹಿತ್ಯ ವಹಿಸಿದ್ದವರು ಯಾರು ಅಂತಂದರೆ ತಿರುನೀಲ ನಕ್ಕನಾಯನ, ಅವರು ಪೌರೋಹಿತ್ಯ. ಈ ಇವರ ಪೌರೋಹಿತ್ಯದಲ್ಲಿ ಮದುವೆ ಎಲ್ಲ ಚೆನ್ನಾಗಿ ನಡೀತು. ಚೆನ್ನಾಗಿ ಎಲ್ಲ ನಡೆದ ಮೇಲೆ ಎಲ್ಲ ಶಿವಭಕ್ತರು ಬಂದಿದ್ದಾರೆ. ತಿರುನೀಲ ನಕ್ಕನಾಯರ ಅವರೇ ಪುರೋಹಿತರು, ತಿರುನೀಲ ಕಂಠ ಬಾಣರು, ಮುರುಘನಾಯನರು ಎಲ್ಲರೂ ಬಂದುಬಿಟ್ಟಿದ್ದಾರೆ. ಮೇಲೆ ದೇವತೆಗಳು ನೋಡ್ತಾ ಇದ್ದಾರೆ. ಆಮೇಲೆ ಇವರು ಏನು ಮಾಡಿದ್ರು, ತಿರುಜ್ಞಾನ ಸಂಬಂಧರು ಮದುವೆ ಆಗಿದೆ ಆದಮೇಲೆ ತನ್ನ ಹೆಂಡತಿಯ ಕೈ ಹಿಡ್ಕೊಂಡು ದೇವಸ್ಥಾನದೊಳಕ್ಕೆ ಬಂದರು. ದೇವಸ್ಥಾನದೊಳಕ್ಕೆ ಬಂದು ಶಿವನನ್ನು ಪ್ರಾರ್ಥನೆ ಮಾಡಿದ್ರು. ಒಂದು ಪದ್ಯ ಹೇಳಿ ಪ್ರಾರ್ಥನೆ ಮಾಡಿದ್ರು. ಏನಂತ ಪ್ರಾರ್ಥನೆ ಮಾಡಿದ್ರು, ಅಪ್ಪ ನನಗೆ ಮುಕ್ತಿ ಕೊಡು, ನಿನ್ನ ಸಾನ್ನಿಧ್ಯವನ್ನು ನನಗೆ ಕರುಣಿಸು ಅಂತ ಹೇಳಿ ಒಂದು ಪದ್ಯವನ್ನು ಹಾಡಿದ್ರು. ಹಾಡಿದಾಗ ಏನಾಯಿತು, ಭಗವಂತನಿಂದ ಅಶರೀರವಾಣಿ ಒಂದು ಬಂತು. ನೋಡಪ್ಪ ಇವಾಗ ಇಲ್ಲಿ ಒಂದು ದೊಡ್ಡ ಬೆಳಕು ಪ್ರಜ್ವಲಿಸುವ ಹಾಗೆ ಒಂದು ಬೆಳಕು ಬರುತ್ತೆ. ಆ ಬೆಳಕಿನೊಳಗೆ ನೀವು ಅಂದರೆ ನೀನು ನಿನ್ನ ಹೆಂಡತಿ ತಿರುಜ್ಞಾನ ಸಂಬಂಧರು ಮತ್ತು ಎಲ್ಲರೂ ಇಲ್ಲಿ ಸೇರಿರೋರು ಎಲ್ಲರೂ ಒಳಗೆ ಬನ್ನಿ, ನಿಮಗೆ ಒಳ್ಳೆ ಸದ್ಗತಿಯೇ ನನ್ನ ಸನ್ನಿಧಿ ಪ್ರಾಪ್ತವಾಗುತ್ತೆ ನಿಮಗೆ ಅಂತ ಅಶರೀರವಾಣಿ ಹೇಳುತ್ತೆ. ಅದರಂತೆ ತಕ್ಷಣವೇ ಶಿವ ಸಾನ್ನಿಧ್ಯದಿಂದ ಒಂದು ದೊಡ್ಡ ಪ್ರಕಾಶಮಾನವಾದ ಒಂದು ಸ್ಥಾಣು ರೂಪದಲ್ಲಿ ಕೆಳಗಿಂದ ಆಕಾಶ ತನಕ ಒಂದು ಪ್ರಜ್ವಲವಾದ ಬೆಳಕು. ಆವಾಗ ಒಬ್ಬೊಬ್ಬರಾಗಿ ಎಲ್ಲರನ್ನೂ ನಮ್ಮ ತಿರುಜ್ಞಾನ ಸಂಬಂಧರವರು ಆ ದ್ವಾರದ ಮೂಲಕ ಶಿವನ ಅಡಿಗಳಿಗೆ ಕಳಿಸ್ತಾ ಇರ್ತಾರೆ ಒಬ್ಬೊಬ್ಬರಾಗಿ. ಅಲ್ಲದೆ ಅಲ್ಲಿ ಎಲ್ಲ ಬಂದಿದ್ದವರೆಲ್ಲ ಎಲ್ಲ ಭಕ್ತರುಗಳು ಅಂದರೆ ಯಾರ್ಯಾರೆಲ್ಲ ಭಾಗ್ಯವನ್ನು ಪಡೆದರು ಅಂತಂದರೆ ಆ ಮದುವೆ ಸಂದರ್ಭದಲ್ಲಿ ಅವರನ್ನು ಪಲ್ಲಕ್ಕಿನಲ್ಲಿ ಹೊತ್ಕೊಂಡು ಬಂದವರು, ವಾದ್ಯ ನುಡಿಸಿದವರು, ಮತ್ತು ಅಲ್ಲಿ ಅಡುಗೆ ಮಾಡಿದವರು, ನಡೆಸಿಕೊಟ್ರು, ಪ್ರತಿಯೊಬ್ಬರನ್ನು ಕಳಿಸಿಕೊಟ್ರು. ಒಳಗೆ ಎಲ್ರಿಗೂ ಒಳ್ಳೆ ಶಿವ ಸಾನ್ನಿಧ್ಯ ಸಿಕ್ಕಿತು. ನೋಡಿದ್ರು ತಿರುಜ್ಞಾನ ಸಂಬಂಧರು ಯಾರು ಬರ್ತೀರೋ ಎಲ್ಲ ಬನ್ನಿ ಕರೆದರು. ಎಷ್ಟೋ ಜನ ಬಂದರು. ಆದರೂ ಕೊನೇ ಒಳಗೆ ತಾವು ತಮ್ಮ ಹೆಂಡತಿ ಕೈ ಹಿಡ್ಕೊಂಡು ಒಳಗೆ ಹೋದರು. ಎಲ್ಲ ಆ ಪ್ರಜ್ವಲಿತವಾದ ಬೆಳಕು ಎಲ್ಲ ತಕ್ಷಣವೇ ಕಾಣೆಯಾಗಿ ಹೋಗಿ ಸಾಮಾನ್ಯವಾದ ದೇವಸ್ಥಾನದಂತೆ ಆಗೋಗ್ಬಿಡ್ತು. ಏನೂ ನಡೀಲಿಲ್ವೇನೋ ಇಲ್ಲೋ ಇಲ್ಲಿ ಅನ್ನೋ ಥರ ಆಯಿತು. ಹೀಗೆ ಅಲ್ಲಿ ಎಲ್ಲರೂ ಒಳಗೆ ಹೋಗಿ ಮುಕ್ತಿಯನ್ನು ಹೊಂದಿದರು, ಶಿವ ಸಾನ್ನಿಧ್ಯವನ್ನು ಹೊಂದಿದರು. ನಮಗೊಂದು ಸಂಶಯ ಬರುತ್ತಿಲ್ಲಿ, ನಾವು ಆ ಕಾಲದಲ್ಲಿ ಇದ್ದಿದ್ದರೆ ಆ ಮದುವೆ ಸಂದರ್ಭದಲ್ಲಿ ಇದ್ದಿದ್ದರೆ ನಮಗೂ ಸಿಗ್ತಾ ಇತ್ತಲ್ಲ ಭಾಗ್ಯ, ನಾವು ಹೋಗ್ಬೋದು, ನಮಗಿಲ್ಲದೆ ಹೋಯ್ತಲ್ಲ ಅಂತ ನಮ್ಮಲ್ಲಿ ಕೆಲವರಿಗಾದರೂ ಒಂದು ದುಃಖ ಇರಬಹುದು, ಅಯ್ಯೋ ನಾವು ಮಿಸ್ ಮಾಡ್ಕೊಂಬಿಟ್ವಲ್ಲ ಅಂತ ಇರಬಹುದು. ಅದಕ್ಕೆ ಏನು ಮಾಡಿದ್ದಾರೆ ಅಂದರೆ ಇವರು ಒಂದು ಪದಿಗವನ್ನು ಹಾಡ್ತಾರೆ. ಆವಾಗ ಆ ಸಂದರ್ಭದಲ್ಲಿ ಪದಿಗವನ್ನು ಹಾಡ್ತಾರೆ. ಆ ಪದಿಗವನ್ನು ಯಾರ್ಯಾರು ಇವತ್ತಿಗೂ ಭಕ್ತಿಯಿಂದ ಹೇಳ್ತಾರೋ ಅವರಿಗೆ ಮುಕ್ತಿ ಗ್ಯಾರಂಟಿ. ಅವತ್ತು ಹೇಗೆ ಎಲ್ರಿಗೂ ಸಿಗ್ತೋ ಅದೇ ತರಹ ಇವತ್ತಿಗೂ ಮುಕ್ತಿ ಸಿಗತ್ತೆ ಅಂತ ಹೇಳಿ ಆ ಪದ್ಯದ ಪದ್ಯದ ಅರ್ಥ ಬರೋ ಹಾಗೆ ಕೊನೆಯ ಸಾಲಿನಲ್ಲಿದೆ. ಈಗ ಆ ಪದ್ಯವನ್ನು ನಾವು ಕೇಳೋಣ.

0: ಈ ಪದಿಹಕ್ಕೆ ಪಂಚಾಕ್ಷರಿ ಪದಿಹ ಅಥವಾ ನಮಃಶಿವಾಯ ಪದಿಹ ಅಂತಲೇ ಇದು ಪ್ರಸಿದ್ಧವಾಗಿದೆ. ಈ ಪದ್ಯವನ್ನು ನಾವು ಕೇಳಿದ್ದಾಯಿತು. ಇದರ ಅರ್ಥ ಹೀಗಿದೆ, ಏನು ಅಂತಂದರೆ, ಬಹಳ ಪ್ರೀತಿಯಿಂದ ಪ್ರೇಮದಿಂದ ಶಿವಭಕ್ತಿಯನ್ನು, ಶಿವಭಕ್ತಿಯಲ್ಲಿ ಲೀನರಾಗ್ಬಿಡ್ಬೇಕು ನಾವು, ತಲ್ಲೀನರಾಗಿ ಹೇಗೆ ಕಣ್ಣೀರು ಸುರಿಸ್ಬೇಕು, ಭಕ್ತಿಯಿಂದ ಕಣ್ಣೀರು ಸುರಿಸಿ ಈ ಪಂಚಾಕ್ಷರಿ ಪದವನ್ನು ನಾವು ಹಾಡಿದ್ದೇ ಆದರೆ ಭಗವಂತನು ನಮ್ಮನ್ನು ಸನ್ಮಾರ್ಗದಲ್ಲಿ ಕರೆದೊಯ್ತಾನೆ, ಕೈ ಹಿಡಿದು ಕರ್ಕೊಂಡು ಹೋಗ್ತಾನೆ. ಹೇಗೆ ಕಣ್ಣೀರು ಸುರಿಸ್ಬೇಕು ಭಕ್ತಿಯಿಂದ, ಪ್ರೀತಿಯಿಂದ ಕಣ್ಣೀರು, ಇದು ಕಣ್ಣೀರಿನಿಂದ ಅಶ್ರುಧಾರೆ ಬರಬೇಕು ಭಕ್ತಿ, ಅಲ್ಲಿ ಇನ್ನೇನಿಲ್ಲ ಭಕ್ತಿ ಪ್ರೇಮ, ಇದರಿಂದ ಆದರೆ ಭಗವಂತನ ನಮ್ಮನ್ನು ಕೈ ಹಿಡಿದು ನಡೆಸ್ಕೊಂಡು ಹೋಗ್ತಾನೆ. ಈ ನಮಃ ಶಿವಾಯ ಪದಿಗವನ್ನು ಭಕ್ತಿಯಿಂದ ಹೇಳುವವರಿಗೆ ಯಾರು ಹೇಳ್ತಾರೋ ಅವರಿಗೆ ಯಮಭಯವಿರುವುದಿಲ್ಲ, ಯಮಭಯವೇ ಇರುವುದಿಲ್ಲ. ಶಿವದೂತರು ಬಂದು ಯಮದೂತರಿಂದ ಬಿಡಿಸ್ಕೊಂಡು ಕರ್ಕೊಂಡು ಹೋಗ್ತಾರೆ ಶಿವದೂತರು. ಮತ್ತು ನಮಗೆ ಜನ್ಮ ಮತ್ತು ಮರಣ ಈ ಚಕ್ರದಿಂದ ವಿಮುಕ್ತಿ ಸಿಗತ್ತೆ. ಆನಂತರ ಇನ್ನೂ ಒಂದು ಫಲವೇನು ಅಂತಂದರೆ, ಈ ನಾಮವನ್ನು ನಾವು ಹೇಳ್ತಾ ಇದ್ದರೆ, ಪಂಚಾಕ್ಷರಿ ಪದ್ಯವನ್ನು ಹೇಳ್ತಿದ್ರೆ ಯಾರಾದರೂ ಪಕ್ಕದಲ್ಲಿ ಅದನ್ನು ಹೇಳೋರಿದ್ದರೂ ಕೂಡ ನಮಗೂ ಅದರ ಫಲ ಬಂದ್ಬಿಡುತ್ತೆ. ಅವ್ರಿಗೆ ಮಾತ್ರ ಅಲ್ಲ, ನಾವು ಪಕ್ಕದಲ್ಲಿದ್ದರೆ ಸಾಕು, ನಾವು ಹೇಳಿದ್ರೂ ಸರಿ ಆ ಫಲ ನಮಗೆ ಸಿಗತ್ತೆ. ಇನ್ನೊಂದು ಪದ್ಯದ ಸ್ಟ್ಯಾಂಜಾದ ಅರ್ಥ ಹೀಗಿದೆ, ಎಂಥ ಪಾಪಿಯಾದರೆ ಆಗಲಿ ಪರವಾಗಿಲ್ಲ, ಹೊದೆಗಾರನಾಗಲಿ ಅವನೂ ಕೂಡ ನಮಃಶಿವಾಯ ಅಂತ ಹೇಳಿದರೆ ಸಾಕು, ಅವನಿಗೆ ಮುಕ್ತಿ ಸಿಗತ್ತೆ, ಫಲ ಸಿಗತ್ತೆ. ಅವನಿಗೆ ಭಕ್ತಿ ಇಳಿದಿದ್ರೂ ಪರವಾಗಿಲ್ಲ, ಆದರೆ ಅದನ್ನು ಹೇಳಿದ್ರೇ ಸಾಕು, ಅವನಿಗೆ ಒಳ್ಳೆಯ ಸದ್ಗತಿ ಸಿಗತ್ತೆ. ಇನ್ನೊಂದು ಸ್ಟ್ಯಾಂಜಾದ ಅರ್ಥ ಹೀಗಿದೆ, ಎಂಥೆಂಥ ನರಕದ ಶಿಕ್ಷೆಗಳನ್ನು ಅನುಭವಿಸಬೇಕಾದಂಥ ಅವನಿಗೂ ಸಹ ಇದನ್ನು ಹೇಳಿದರೆ ಅವನಿಗೂ ಸದ್ಗತಿ ಸಿಗತ್ತೆ. ಕೊನೆಗೆ ನಮಗೇನು ಸಿಗತ್ತೆ, ನಾವು ಇಲ್ಲಿ ಸಿಕ್ಕೊಂಡಿದ್ದೀವಲ್ಲ ಅಂತಂದರೆ, ನಮ್ಮ ತಿರುಜ್ಞಾನ ಸಂಬಂಧದವರು ನಮಗೆ ದಯಪಾಲಿಸಿರುವಂಥ ಇದು ಏನಂತ ಹೇಳಿದರೆ, ಈಗಲೂ ಸಹ ಯಾರು ಈ ಪದ್ಯಗಳನ್ನು ಭಕ್ತಿಯಿಂದ ಶಿವನ ಮೇಲಿನ ಪ್ರೀತಿಯಿಂದ ನಾವು ಹೇಳ್ತೀವೋ ನಮಗೂ ಕೂಡ ಸದ್ಗತಿ ಉಂಟಾಗತ್ತೆ. ಜನ್ಮ ಮತ್ತು ಮರಣ ಇದರ ಒಂದು ಚಕ್ರದಿಂದ ತಪ್ಪಿಸಿಕೊಂಡು ಭಗವಂತನ ಸಾಯುಜ್ಯವನ್ನು ಪಡೆಯಬಹುದು ಅಂತ ಇವರು ನಮಗೆ ಹೇಳ್ತಾ ಇದ್ದಾರೆ. ಇದು ಈ ಪದ್ಯಗಳ ಅರ್ಥ. ಈ ಸಂದರ್ಭದಲ್ಲಿ ಒಂದೆರಡು ವಿಷಯಗಳನ್ನು ಹೇಳಲೇಬೇಕು. ತಿರುಜ್ಞಾನ ಸಂಬಂಧರವರ ವಿವಾಹವು ನಡೆಯುತ್ತಿದ್ದಾಗ ಸಾಕ್ಷಾತ್ ಪಾರ್ವತೀದೇವಿಯವರು ಅಲ್ಲಿ ಬಂದಿದ್ದವರಿಗೆಲ್ಲ ವಿಭೂತಿಯನ್ನು ಪ್ರಸಾದವಾಗಿ ಹಂಚಿದರು. ಆ ಕಾರಣ ಇಲ್ಲಿ ಅಂಬಿಕೆಗೆ, ಪಾರ್ವತಿಯಮ್ಮನವರಿಗೆ ತಿರುವೆನ್ನೀಟ್ರ ಉಮಯಮ್ಮೈ ಅನ್ನುವ ಹೆಸರಿದೆ. ಪರಮೇಶ್ವರನು ಅಲ್ಲಿ ಬಂದವರಿಗೆಲ್ಲ ಶಿವಲೋಕ ಪ್ರಾಪ್ತಿಯನ್ನು ಕೊಟ್ಟಿದ್ದರಿಂದ, ಶಿವಲೋಕವನ್ನು ಕೊಟ್ಟಿದ್ದರಿಂದ ಈಶ್ವರನಿಗೆ ಇಲ್ಲಿ ಶಿವಲೋಕ ತ್ಯಾಗೇಶ ಪೆರುಮಾಳ್ ಅಂತ ಹೆಸರಿದೆ. ಇದು ನಡೆದಿರೋದನ್ನು ನಾ ಹೇಳಿದ್ನಲ್ಲ, ನಲ್ಲೂರು ಪೆರುಮಾಳಂ ಅಂತ ಆ ಊರಿಗೆ ಆಚಾಳ್ಪುರಂ ಅಂತಲು ಹೆಸರಿದೆ. ಇಂದಿಗೂ ಸಹ ಈ ದೇವಸ್ಥಾನದಲ್ಲಿ ಯಾರು ಹೋದ್ರೂ ಕೂಡ ಅಮ್ಮನವರ ಸನ್ನಿಧಿಯಲ್ಲಿ ಕುಂಕುಮವನ್ನು ಕೊಡುವುದಿಲ್ಲ, ಬದಲಾಗಿ ವಿಭೂತಿಯನ್ನೇ ಎಲ್ಲರಿಗೂ ಕೊಡ್ತಾರೆ. ಈ ಒಂದು ವಿಷಯ. ಇನ್ನೊಂದು ಏನು ಅಂತಂದರೆ, ಇಲ್ಲಿ ದಿರುಜ್ಞಾನ ಸಂಬಂಧರು ವಿವಾಹವಾದ ಸ್ಥಳವಾದ್ದರಿಂದ ಈ ಜಾಗದಲ್ಲಿ, ಈ ದೇವಸ್ಥಾನದಲ್ಲಿ ಮಾತ್ರ ತಿರುಜ್ಞಾನರವರು ತಮ್ಮ ಧರ್ಮಪತ್ನಿಯೊಡನೆ ಇರುವಂತಹ ಸನ್ನಿಧಿಯನ್ನು ಕಾಣಬಹುದು. ಬೇರೆ ಯಾವ ದೇವಸ್ಥಾನದಲ್ಲಿಯೂ ಕೂಡ ನಮ್ಮ ತಿರುಜ್ಞಾನ ಸಂಬಂಧರವರು ಬೇರೆ ಇತರೆ ನಾಯಿನಾರುಗಳ ಜೊತೆಯಲ್ಲಿರ್ತಾರೆ, ವಿನಃ ಇವರ ಪತ್ನಿಯವರ ಸನ್ನಿಧಿ ಇರೋದಿಲ್ಲ ಅಲ್ಲಿ. ಈ ದೇವಸ್ಥಾನದಲ್ಲಿ ಮಾತ್ರ ಅದು ಉಂಟು. ಇಲ್ಲಿಗೆ ತಿರುಜ್ಞಾನ ಸಂಬಂಧರ್ ಅನ್ನುವರ ಮಹನೀಯರ ಪವಿತ್ರವಾದ ಅದ್ಭುತವಾದ ಚರಿತ್ರೆ ಹೀಗೆ ಕೊನೆಗೊಳ್ತಾ ಇದೆ. ಇನ್ನೂ ಕೆಲವು ವಿಷಯಗಳನ್ನು ಹೇಳೋದು ಉಳಿದಿದೆ. ಶ್ರೀ ಶಂಕರ ಭಗವತ್ಪಾದರವರು ಹೀಗೆ ಹೇಳಿದ್ದಾರೆ, ತವಸ್ತನ್ಯಂ ಮನ್ಯೆ ಧರಣೀಧರ ಕನ್ಯೆ ಹೃದಯತಃ ಪಯ ಪಾರಾವಾರ ಪರಿವಹತಿ ಸಾರಸ್ವತಮಿವ ದಯಾವತ್ಯಾ ದತ್ತಂ ದ್ರವಿಡ ಶಿಶುರಾಸ್ವಾದ್ಯ ತವಯತ್ ಕವೀನಾಂ ಪ್ರೌಢಾನಾಮಜನಿ ಕಮನೀಯ ಕವಯಿತಾ. ಇದು ಅವರು ಶಂಕರ ಭಗವತ್ಪಾದರವರು ಹೇಳಿರುವಂಥ ಶ್ಲೋಕ. ಇದರ ಅರ್ಥ ಹೀಗಿದೆ,
1: ಏನು ಅಂತಂದರೆ, ಪಾರ್ವತೀ ದೇವಿಯವರ ಎಲೆ ಪಾರ್ವತಿಯೇ, ನಿನ್ನ ಸ್ತನ ಕ್ಷೀರ ಇದೆಯಲ್ಲ, ಎಂತಹ ಮಹನೀಯವಾದ ಕ್ಷೀರ, ಅದರ ಮಹಿಮೆ ಏನು, ಕವಿಗಳಿಗೆ ಸ್ಫೂರ್ತಿಯನ್ನು ಕೊಡುತ್ತೆ ಅಂತಹ ಕ್ಷೀರ ಸಾಗರ ಅದು. ಏಕೆಂದರೆ ಅದನ್ನು ಪಾನ ಮಾಡಿದ ದ್ರವಿಡ ಶಿಶು ಅಂದರೆ, ಇಲ್ಲಿ ನಾವು ದ್ರವಿಡ ಶಿಶು ಅಂತಂದರೆ ನಾವು ಏನು ಅರ್ಥ ಮಾಡ್ಕೋಬೇಕು, ತ್ರಿಜ್ಞಾನ ಸಂಬಂಧ, ಅವರು ತಾನೇ ಪಾರ್ವತಿಯ ಸಂಧ್ಯಪಾನವನ್ನು ಮಾಡಿದ್ದು, ಅದರಿಂದ ಜ್ಞಾನ ಸಂಬಂಧರಾಗಿದ್ದ ಅದು ಅವರು ತಾನೇ. ಈ ದ್ರವಿಡ ಶಿಶುವು ಅತ್ಯುತ್ತಮ ಕವಿಗಳಲ್ಲೆಲ್ಲರಿಗಿಂತ ಇವರು ಉತ್ತಮ ಕವಿಯಾದರು ಅಂತ ಇದರ ಅರ್ಥ. ಇವರು ಹೇಗೆ ಅತ್ಯುತ್ತಮ ಕವಿಗಳಾದರು ಅಂತಂದರೆ, ಇವರು ಒಂದೇ ತರಹವಾದ ಪದ್ಯಗಳನ್ನು ರಚಿಸಲಿಲ್ಲ, ವಿಧ ವಿಧವಾದ ಬೇರೆ ಬೇರೆ ತರಹದ ಉನ್ನತವಾದ ತಮಿಳಿನಲ್ಲಿ ರಚಿಸಿದ್ದಾರೆ. ಅಂದರೆ ಇವರು ತಮಿಳು ಭಾಷೆಗೆ ಕೊಟ್ಟಂತಹ ದೊಡ್ಡ ಕೊಡುಗೆ. ಎಂತೆಂಥದ್ದು ಇದನ್ನೆಲ್ಲ ರಚಿಸಿ ಮೆರೆದುಬಿಟ್ಟಿದ್ದಾರೆ ಅವರು. ಅಂದರೆ ಅವ್ರದ್ದು ಉದಾಹರಣೆಗೆ ಹೇಳ್ತೇನೆ, ತಿರುಪ್ಪಣ ಪೆಯರ್ ಪತ್ತು, ಈರಡಿ ಮೇಲ್ ವಯಪ್ಪು, ತಿರುವರುಕ್ಕು ಕುರಲ್, ನಾಲಡಿ ಮೇಲ್ ವಯಪ್ಪು, ಪಿನಾ ಉರೈ, மாலை மாற்று, மொழி மாற்று, திரு ஏக பாதம், திருச்சக்கர மாற்று, இத்தர அநேக விதவிதவாத காவியங்களை ரச்சிசித்தாரு. ஆமே இன்னும் இவர் வினோதகரவாகி கூட ಕೆಲವು ರಚನೆಗಳನ್ನು ಮಾಡಿದ್ದಾರೆ. ಅಂದರೆ ಹೀಗೆ ಹೇಳ್ತೀನಿ, ಇವಾಗ ನೋಡಿ, ವಿಕಟ ಕವಿ ಅನ್ನೋ ಪದ ತಗೊಂಡ್ರೆ ಎಡದಿಂದ ಬಲಕ್ಕೆ ಓದಿದ್ರೂ ಅದೇ ಬರುತ್ತೆ, ಬಲದಿಂದ ಎಡಕ್ಕೆ ಓದಿದ್ರೂ ವಿಕಟ ಕವಿಯೇ. ಅದೇ ತರಹ ಕನ್ನಡದಲ್ಲಿ ಕುಬೇರನಿಗೇನಿರಬೇಕು, ಇದು ಬಹಳ ಫೇಮಸ್ ಆಗಿತ್ತು ನಾನು ಚಿಕ್ಕವನಾಗಿದ್ದಾಗ, ಇವಾಗ ಎಷ್ಟು ಜನಕ್ಕೆ ಗೊತ್ತಿದೆಯೋ ಅಲ್ಲೋ ಗೊತ್ತಿಲ್ಲ. ಆ ಕುಬೇರನಿಗೇನಿರಬೇಕು ಅನ್ನೋ ವಾಕ್ಯವನ್ನು ತಗೊಂಡ್ರೆ ಅದನ್ನು ಎಡದಿಂದ ಬಲಕ್ಕಾಗಲಿ, ಬಲದಿಂದ ಎಡಕ್ಕಾಗಲಿ ಓದಿದರೆ ಅದೇ ಬರುತ್ತೆ. ಈ ತರಹ ಒಂದು ಉದಾಹರಣೆಗೆ ಇವರು ರಚನೆ ಮಾಡಿರೋದು, ತಿರುಜ್ಞಾನ ಸಂಬಂಧ ರಚನೆ ಮಾಡಿರೋದನ್ನು ಒಂದು ಉದಾಹರಣೆಗಾಗಿ ಹೇಳ್ತೀನಿ. ಯಾಮಾಮಾನಿ ಯಾಮಾಮ ಯಾಳಿ ಕಾಮ ಕಾಣಾಕ ಕಾಣಾ ಕಾಮ ಕಾಳೀಯ ಮಾಮಾಯಾನಿ ಮಾಮಾಯ. ಇದನ್ನು ಎಡದಿಂದ ಬಲಕ್ಕಾದರೂ ಓದಿ, ಬಲದಿಂದ ಎಡಕ್ಕಾದರೂ ಓದಿ, ಅದೇ ಬರುತ್ತೆ. ಹೀಗೆ ಅನೇಕ ರಚನೆಗಳನ್ನು ಇವರು ರಚಿಸಿದ್ದಾರೆ. ಇವರ ಚಾತುರ್ಯ ಹೀಗಿದೆ, ಇದನ್ನು ನಾನು ಹೇಳಬೇಕು ಅಂತ ಹೇಳಿದ್ದು. ಇವರು ಕವಿಗಳಾಗಿ ಕೂಡ ಎಷ್ಟು ತಮಿಳು ಸಾಹಿತ್ಯಕ್ಕೆ, ತಮಿಳು ಭಾಷೆಗೆ ಇಂಥ ಉನ್ನತ ಸೇವೆಯನ್ನು ಮಾಡಿದ್ದಾರೆ. ಇಲ್ಲಿಗೆ ಈ ವಿಡಿಯೋನಲ್ಲಿ ತಿರುಜ್ಞಾನ ಸಂಬಂಧದ ಬಗ್ಗೆ ಏನೇನು ಹೇಳಬೇಕೋ ನನ್ನ ಶಕ್ತಿಗೆ ಅನುಗುಣವಾಗಿ ಇಷ್ಟನ್ನು ಮಾತ್ರ ಹೇಳಿದ್ದೀನಿ. ಎಲ್ಲರಿಗೂ ನಮಸ್ಕಾರ. ನಮ್ಮ

ಅರ್ಜುನಾತೇ ಅಗ್ನ್ಯೋಷು ಸ್ಪೃಚ್ಯತಾಂ ಪರುಷಾ ಪರುಹು ಗಂಧಸ್ತೇ ಸೋ ಮಾಮವತು ಮದಾಯರಸೋ ಅಚ್ಯುತಃ ಸಿಂಚಂತಿ ಪರಿಶಿಂಚಂತ್ಯುತ್ಸಿಂಚಂತಿ ಪುನಂತಿ.

ಕೃತಸ್ಯತೇ ಸರಸ್ವತಿ ಕೃತಸ್ಯೇಂದ್ರೇಣ ಸುತ್ರಾಂನಾ ಕೃತಸ್ಯ ಉಪಾಹೂತ ಉಪಾಹೂತಸ್ಯ ಭಕ್ಷಯಾಮಿ ಸಮಿದ್ಧ ಇಂದ್ರ.

ಇಂದ್ರಿಯಂ ವರುಣಃ ಕ್ಷತ್ರಮಿಂದ್ರಿಯಂ ಭಗೇನ ಸವಿತಾಶ್ರಿಯಂ ಸುತ್ರಾಮಾಯಶಾ ಸಾಬಲಂದಧಾನಾ ಯಜ್ಞಮಾಶತ ಅಶ್ವಿನಾ ಗೋಭಿರಿಂದ್ರಿಯಮಶ್ವೇಭಿರ್ವೀರ್ಯಂ ಬಲಂ ಹವಿಷೇಂದ್ರಜ್ಞೇ ಸರಸ್ವತೀ ಯಜಮಾನಮವರ್ಧಯನ್ ತಾನಾ ಸತ್ಯಾ ಸುಪೇಶಾ ಸಾಹಿರಣ್ಯವರ್ತನೀ ನರಾ ಸರಸ್ವತೀ ಹವಿಷ್ಮತೀಂದ್ರಕರ್ಮಾ ಸುನೋವತ ತಾಭಿಷಜಾ ಸುಕರ್ಮಾಣಾ ಸಾ ಸುದುಘಾ ಸರಸ್ವತೀ ಸವೃತ್ರಃ ಶತಕ್ರಾತುರಿಂದ್ರಾಯ ದಧುರಿಂದ್ರಿಯಂ

ಕ್ಷೀರೆ ಪೂರಃ ಅಗನ್ಮ ವೃತ್ರ ಹಂತ ಮಂಜೇಷ್ಠಮಗ್ನಿಮಾಣ ಯಸ್ಮಶ್ರುಧರ್ಮನ್ನಾರ್ಕ್ಷೇ ಬೃಹದನೀಕ ನಿಧ್ಯತೆ ಜಾತಃ ಪರೇಣ ಧರ್ಮಣ ಯತ್ಸ ವೃದ್ಧಿಸ್ಸಹ.

0: ಪ್ರಾಣಂ ಮನುಜಾತಂ ಘೇತ ಪೃಷಂ.
1: ಓಂ
2: ಓಂ ನಮಃ ಶಿವಾಯ. ಯುಆರ್ ಲಿಸ್ನಿಂಗ್ ಟು ಶೈವಂ.org ರೇಡಿಯೋಸ್ 24/7 ಸ್ಪಿರಿಚುವಲ್ ಚಾನೆಲ್ಸ್ ಫ್ರಮ್ ಶೈವಂ.org. ಓಂ ನಮಃ ಶಿವಾಯ.
3: Dear listeners of Shaivam.org, the following is Samaveda Samhita, Purvarchikam, Prapataka 2, Dashati 1.

0: ஓம் நம சிவாய். டியர் லிசனர்ஸ் ஆஃப் சைவம் டாட் ஆர் ரேடியோ, தி சைஸ் ஆஃப் அவர் ஆடியோ கலெக்ஷன் கண்டினியூஸ் டு க்ரோ டே பை டே. வி நவ் ஹோஸ்ட் மோர் தேன் 25,000 ஆடியோ ரெக்கார்டிங்ஸ். இன் ஆர்டர் டு மேக் தீஸ் எக்ஸ்டென்சிவ் ரிசோர்ஸஸ் மோர் ஆக்சசபிள் அண்ட் பெனிஃபிஷியல் டு அவர் ரேடியோ லிசனர்ஸ், வி ஹவ் ரீஆர்கனைஸ்ட் அவர் ப்ரோக்ராம் ஷெட்யூல். திருமுறை மியூசிக் அண்ட் திருமுறை டிஸ்கோசஸ் வில் பி ப்ராட்காஸ்ட் ஆன் திருநெறிய தமிழோசை. Philosophical discourses and Periyapuranam lectures in Tamil will be broadcast on Shiva Tattvam. Programs in languages other than Tamil will be broadcast on Shaiva Lahari. As a result of these changes, there will be some adjustments to program timings. We trust that you will kindly accept these schedule changes with understanding and patience. We also request you to encourage your relatives and friends to listen to and benefit from our radio services. ஓம் நம சிவாய்.
1: ஓம் நம சிவாய். டியர் லிசனர்ஸ் ஆஃப் சைவம் டாட் ஆர், யுவர் அபவுட் லெசன் பெரிய புராணம் டிஸ்கோர்ஸ் இன் கன்னடா. த டைட்டில் இஸ் திருஞான சம்பந்த மூர்த்தி நாயனார் புராணம், பிரசன்டட் பை ஸ்ரீ HS தியாகராஜன். தேங்க்யூ. ஓம் நம சிவாய்.
2: ஸ்ரீ குருப்பியோ நம. எல்லா மகனியரிகோ நமஸ்கார. ஈ திவசத சுபாஷித ஹீகிதே, மூர்க்கோ வததி விஷ்ணாய வித்வான் வததி விஷ்ணவே. உபயோகோ சதிருஷம் புண்ணியம் பாவக்ராஹி ஜனார்தன. இதர அர்த்த ஹீக, இப்பரு பக்தரிதாரே, ஒப்பரிக சம்ஸ்கிருத ஜானவிதே, இன்னொபரிக சம்ஸ்கிருத ஜானவில்ல. சம்ஸ்கிருத ஜானவில்லவர் ஏன் ஹேட்டாரே, விஷ்ணாய நமஹ அந்த தப்பாக ஹேட்டாரே. வியாக்கரண ரீதியாக விஷ்ணாய நமஹன்னு தப்பு. ಇನ್ನೊಬ್ಬರಿಗೆ ಸಂಸ್ಕೃತ ಚೆನ್ನಾಗಿ ಗೊತ್ತಿದೆ, ಅವರು ಹೇಳ್ತಾರೆ ವಿಷ್ಣುವೇ ನಮಃ ಅಂತ ಹೇಳ್ತಾರೆ. ಆದರೆ ಭಗವಂತನು ವಿಷ್ಣು ಜನಾರ್ದನ ಹೇಗೆ ಇವರಿಬ್ಬರಿಗೂ ಸಮನಾಗಿ ಒಂದೇ ತರಹದ ಅನುಗ್ರಹವನ್ನು ಮಾಡ್ತಾನೆ? ಯಾಕೆಂದರೆ ಭಗವಂತನಿಗೆ ಗ್ರಾಮರ್ ಸರಿಯೋ ಗ್ರಾಮರ್ ಸರಿ ಇಲ್ಲ ಅನ್ನೋದು ಮುಖ್ಯವಲ್ಲ, ಆತನ ಭಕ್ತಿ ಭಾವವೇ ಮುಖ್ಯ. ಆದ್ದರಿಂದ ಇಬ್ಬರಿಗೂ ಸಮನಾದ ಫಲ ಸಿಕ್ಕತ್ತೆ. ವ್ಯಾಕರಣ ಇತ್ಯಾದಿ ವಿಷಯಗಳಿಗೆ ಇಲ್ಲಿ ಜಾಗವಿಲ್ಲ ಭಗವಂತನಲ್ಲಿ. ಇದು ಈ ಸುಭಾಷಿತದ ಅರ್ಥ. ಈಗ ತಿರುಜ್ಞಾನ ಸಂಬಂಧರವರ ಚರಿತ್ರೆಯನ್ನು ಮುಂದುವರಿಸ್ತಾ ಇದ್ದೀನಿ. ತಿರುಜ್ಞಾನ ಸಂಬಂಧರವರು ತಿರುವೊಟ್ರಿಯವರಿಗೆ ಬಂದಿದ್ದಾರೆ. ಅಲ್ಲಿ ತ್ಯಾಗೇಶ ಸ್ವಾಮಿಯನ್ನು ಪೂಜಿಸಿ ಅಲ್ಲಿಯ ಅಂಬಿಕೆಯಾದ ವಡಿವುಡಯಮ್ಮನ್ ಅವರನ್ನು ಪೂಜಿಸಿ ಅಲ್ಲಿಂದ ಮುಂದಕ್ಕೆ ತಿರುವಟ್ರಿಯೂರಿನಿಂದ ಮೈಲಾಪುರಗಳಿಗೆ ಹೊರತಾ ಇದ್ದಾರೆ. ಮೈಲಾಪುರದಲ್ಲಿ ನಾನು ಮೊದಲೇ ಹೇಳಿದ ಹಾಗೆ ಶಿವನೇಶ ಶೆಟ್ಟಿಯಾರ್ ಅನ್ನೋರು ಮಹಾಭಕ್ತರು, ಬಹಳ ಧನಿಕರು, ಇದರ ಬಗ್ಗೆ ಎಲ್ಲ ಹೇಳಿದ್ದೇನೆ. ಅವರು ಬಹಳ ತಪಸ್ ಮಾಡಿ ಒಬ್ಬ ಮಗಳನ್ನು ಪಡೆದರು. ಅತ್ಯಂತ ಲಾವಣ್ಯವತಿಯಾದ ಮಗು, ಹೆಣ್ಣುಮಗು, ಪೂಂಬಾವೈ ಅಂತ ಹೆಸರಿಟ್ಟರು. ಅವರು ಮಗು ಹುಟ್ಟಿದಾಗಲೇ ತೀರ್ಮಾನ ಮಾಡಿಬಿಟ್ರು, ಒಬ್ಬರು ಶಿವಭಕ್ತರಿಗೇನೆ ಇವಳನ್ನು ನಾವು ಮದುವೆ ಮಾಡಿಕೊಡುವುದು ಅಂತ ಹುಟ್ಟಿದಾಗಲೇ ತೀರ್ಮಾನ ಮಾಡಿದ್ರು. ಆಮೇಲೆ ನಮ್ಮ ತಿರುಜ್ಞಾನ ಸಂಬಂಧದ ಬಗ್ಗೆ ಇವರು ಎಲ್ಲ ಸಮಾಚಾರ ತಿಳಿಯಿತು. ಪಾಂಡ್ಯ ರಾಜ್ಯದಲ್ಲಿ ಹೇಗೆ ಜೈನ ಮತವನ್ನು ದಮನ ಮಾಡಿ ಶೈವ ಮತವನ್ನು ಹೇಗೆ ಪುನಃಸ್ಥಾಪನೆ ಮಾಡಿದ್ರು, ನಿನ್ನಶೀರ್ ನೆಡುಮಾರನವರಿಗೆ ಹೇಗೆ ಗೂನು ಹೋಗಿ ನೇರವಾದರು, ಇದೆಲ್ಲ ಮಹಿಮೆಯೆಲ್ಲ ಗೊತ್ತಾದ ಮೇಲೆ ತಮ್ಮ ಮಗಳಿಗೆ ತಿರುಜ್ಞಾನ ಸಂಬಂಧರವರೇ ಸರಿಯಾದ ವರ ಅಂತ ತೀರ್ಮಾನ ಮಾಡಿಬಿಟ್ಟು ಆ ಹುಡುಗಿನ ಒಂದು ಕನ್ನಿ ಮಾಡಮ್ ಅಂತ ಒಂದು ಏರ್ಪಾಡು ಮಾಡಿ, ಅಂದರೆ ಕನ್ನಿ ಮಾಡಮ್ ಅಂತಂದರೆ ಒಂದು ಸ್ಥಳದಲ್ಲಿ ಆ ಹುಡುಗಿಗಾಗಿ ಒಂದು ಜಾಗ, ಮನೆ ಇತ್ಯಾದಿ, ಒಂದು ನಂದನವನ, ಗಾರ್ಡನ್ನು, ಹೂ ಎಲ್ಲ ಬಿಡುವಂಥ ಗಾರ್ಡನ್ನು, ಮತ್ತು ಆಕೆಯ ಆ ಹುಡುಗಿಯ ಸ್ನೇಹಿತರುಗಳು ಇವರೆಲ್ಲ ಇರೋ ಹಾಗೆ ಒಂದು ಜಾಗ ಮನೆಯನ್ನು ಏರ್ಪಾಡು ಮಾಡಿ ಅಲ್ಲಿ ಬೆಳೆಸ್ತಾ ಬಂದರು. ಇದು ಯಾಕೆ ಏರ್ಪಾಡು ಮಾಡಿದ್ರು ಅಂತಂದರೆ ಇವರು ನಾನು ಹೇಳಿದ ಹಾಗೆ ಬಹಳ ಧನಿಕರು, ಆದ್ದರಿಂದ ಮಗಳನ್ನು ಯಾರಾದರೂ ಕೇಳ್ಕೊಂಡು ಬರಬಹುದು ಎರಡು ಆಸೆಗಳಿಂದ. ಇವರ ಮಗಳನ್ನು ಮದುವೆ ಮಾಡಿಕೊಂಡ್ರೆ ನಮ್ಮ ಮಗನಿಗೆ ಯಾರಿಗಾದರೂ ಅಪಾರವಾದ ದುಡ್ಡು ಸಿಕ್ಕತ್ತೆ, ಒಳ್ಳೆಯ ಕನ್ನಿಯೂ ಸಿಗ್ತಾಳೆ. ಯಾಕೆಂದರೆ ಆ ಹುಡುಗಿ ಅಷ್ಟು ಲಾವಣ್ಯವತಿ ಚಿಕ್ಕ ವಯಸ್ಸಿನಿಂದಲೇ. ಈ ಆಸೆ ಇರುತ್ತೆ ಜನಗಳಿಗೆ, ಇದನ್ನು ತಪ್ಪಿಸಿಬಿಡಬೇಕು ಅಂತ ಏನು ಮಾಡಿದ್ರು, ಇವಳು ದೇವರಿಗೆ ಸೇರಿದವಳು, ಶಿವಭಕ್ತರಿಗೆ ಸೇರಿದವಳು ಅನ್ನೋ ಒಂದು ಅಭಿಪ್ರಾಯ ಬರಬೇಕು ಜನರಿಗೆ ಅಂಥೇಳಿ ಯಾರೂ ಆ ವಿಷಯದಲ್ಲಿ ಇವರನ್ನು ಬಂದು ಕೇಳಬಾರ್ದು ನಿಮ್ಮ ಹುಡುಗಿ ಬೇಕು ಅಂತ. ಅದಕ್ಕಾಗಿ ಈ ಕನ್ನಿ ಮಾಡಮನ್ನು ವ್ಯವಸ್ಥೆ ಮಾಡಿ ಅಲ್ಲಿ ಬೆಳೆಸ್ತಾ ಇದ್ದರು. ಬೆಳೆಸ್ತಾ ಇದ್ದಾಗ ದುರದೃಷ್ಟವಶಾತ್ ಈ ಹುಡುಗಿಗೆ ಸುಮಾರು 7 ವರ್ಷ ಆಗಿರುವಾಗ ಆ ಹುಡುಗಿ ಬಹಳ ಶಿವಭಕ್ತಿಯೆಲ್ಲ ಇವ್ರ ಥರನೇ ಬೆಳೆಸಿದ್ದಾರೆ, ಇವರು ಶಿವಭಕ್ತಿ ಹಾಗೆಯೇ ಆ ಹುಡುಗಿಯು ಬೆಳೆದಿದ್ದಾಳೆ. ಒಂದು ದಿವಸ ದೇವರ ಪೂಜೆಗೆ ಅಂತ ಹೇಳಿ ಹೂಗಳನ್ನು ಕೀಳೋಕ್ಕೆ ಹೋದಾಗ, ಅಲ್ಲೇ ತೋಟ ಇದ್ದಲ್ಲ, ಹೂಗಳನ್ನು ಕೀಳೋಕ್ಕೆ ಹೋದಾಗ ಅಲ್ಲಿದ್ದ ಒಂದು ಸರ್ಪ ಏನು ಮಾಡಿದೆ, ಈಕೆಯನ್ನು ಕಚ್ಚಿಬಿಟ್ಟು ಕಚ್ಚಿ ಅವಳು ಅಲ್ಲೇ ಪಾಪ ಮೃತಳಾದಳು. ಆಗ ಆ ಹುಡುಗಿಗೆ 7 ವರ್ಷ. ಸರಿ, ಇವರಿಗೆ ಬಹಳ ಮನಸ್ಸಿಗೆ ಆಘಾತವಾಯಿತು. ಇಷ್ಟು ಒಳ್ಳೆ ಹುಡುಗಿನನ್ನು ಈ ನಾನು ಕಳ್ಕೊಂಬಿಟ್ನಲ್ಲ, ತಿರುಜ್ಞಾನ ಸಂಬಂಧರಿಗೆ ಕೊಡಬೇಕಾಗಿತ್ತಲ್ಲ ಅಂತ ಬಹಳ ಮನಸ್ಸಿಗೆ ನೊಂದುಕೊಂಡ್ರು. ಆದರೂ ಒಂದು ತೀರ್ಮಾನವನ್ನು ತಗೊಂಡ್ರು. ಆ ಹುಡುಗಿಯ ಒಂದು 3-4 ದಿವಸ ನೋಡಿದ್ರು ಏನು ಬಹಳ ದುಡ್ಡು ಕೊಟ್ಟು ಬೇರೆಯವರು ಯಾರಾದರೂ ಈ ಬದುಕಿಸ್ತಾರಾ, ಈ ವಿಷದ ಈ ಹುಡುಗಿನ ಹಾವಿನ ವಿಷದಿಂದ ಪುನಃ ಬದುಕಿಸ್ಕೊಡ್ತಾರೇನು ಅಂತ ಯಾರನ್ನೋ ಕೇಳಿ ಬೇಕಾದಷ್ಟು ದುಡ್ಡು ಕೊಡ್ತೇನೆ ಅಂತೆಲ್ಲ ನೋಡಿದ್ರು. ಒಬ್ಬರ ಕೈಲಿದ್ದು ಏನಾಗಲಿಲ್ಲ. ಕೊನೆಗೆ 3-4 ದಿವಸ ಆದಮೇಲೆ ಆ ಮಗುವಿನ ಶರೀರವನ್ನು ದಹನ ಮಾಡಿದ ಮೇಲೆ ಅವಳ ಅಸ್ಥಿಯನ್ನು ಒಂದು ಪಾತ್ರೆಯಲ್ಲಿ ಹಾಕಿಟ್ಟು ಅದನ್ನು ಒಂದು ಕಡೆ ಜೋಪಾನವಾಗಿಟ್ಟು ಪೂಜೆ ಮಾಡ್ತಾಯಿದ್ರು. ಹೇಗೆ ಪೂಜೆ ಮಾಡ್ತಾಯಿದ್ರು, ಅದರಲ್ಲಿ ತನ್ನ ಮಗಳು ಅಲ್ಲಿ ಇದ್ದೇ ಇದ್ದಾಳೆ, ಅವಳು ಇಲ್ಲ ಅಂತ ಅವರು ನಂಬಲೇ ಇಲ್ಲ, ಮಗಳು ಅಲ್ಲಿ ಇದ್ದಾಳೆ ಅಂತ ಹೇಳಿ ಪ್ರತಿನಿತ್ಯವೂ ಆ ಅಸ್ಥಿ ಪಾತ್ರಕ್ಕೆ ಸ್ನಾನ ಮಾಡಿಸಿ ಒಳ್ಳೆಯ ಉಡುಪನ್ನು ಧರಿಸಿ ಪೂಜೆ ಮಾಡಿ ನೈವೇದ್ಯ ಮಾಡಿ ಹೀಗೆ ಪ್ರತಿ ದಿವಸ ನಡೆಸ್ತಾ ಇದ್ದರು. ಅವರ ನಂಬಿಕೆ ನೋಡಿ, ಯಾವತ್ತೋ ಒಂದು ದಿವಸ ತಿರುಜ್ಞಾನ ಸಂಬಂಧ ಬಂದೇ ಬರ್ತಾರೆ, ಅವರಿಗೆ ಕೊಟ್ಟೇ ಕೊಡ್ತೀನಿ ಅನ್ನೋ ಒಂದು ದೃಢ ಸಂಕಲ್ಪ. ಇದು ನಡೆದಿದ್ದು 7 ವರ್ಷ ಆ ಹುಡುಗಿಗೆ. ಈಗ ತಿರುಜ್ಞಾನ ಸಂಬಂಧ ಬರ್ತಾ ಇರೋದು ಸುಮಾರು 5 ವರ್ಷ ಕಳೆದು ಹೋಗಿದೆ. ಆದರೆ ಒಂದು ದಿವಸವೂ ಇವರು ಆ ನಂಬಿಕೆಯನ್ನು ಕಳೆದುಕೊಳ್ಳದೆ ದೃಢವಾಗಿ ಒಂದೇ ನಂಬಿಕೆಯಿಂದ ಆ ಪೂಜೆಯನ್ನು ಮಾಡ್ತಾ ಬಂದಿದ್ದಾರೆ ಆ ಮಗಳ ಅಸ್ಥಿ ಪಾತ್ರಕ್ಕೆ. ಇವಾಗ ಇವರಿಗೆ ಶಿವನೇಸರಿಗೆ ಸಮಾಚಾರ ಬಂದುಬಿಡ್ತು, ತಿರುಜ್ಞಾನ ಸಂಬಂಧ ಬಂದಿದ್ದಾರೆ, ಬರ್ತಾ ಇದ್ದಾರೆ ಮೈಲಾಪುರ್ಗೆ. ಇವರಿದ್ದಿದ್ದು ಮೈಲಾಪುರ್ನಲ್ಲಿ, ಮೈಲಾಪುರ್ಗೆ ಬರ್ತಾ ಇದ್ದಾರೆ, ಹೊರಟಿದ್ದಾರೆ ಅಂತ ಯಾವಾಗ ಸಮಾಚಾರ ಬಂತು, ಆವಾಗ ಮೈಲಾಪುರದಿಂದ ತಿರುವಟ್ರಿಯೂರ್ವರೆಗೂ ಭರ್ಜರಿ ಚಪ್ರ ಹಾಕ್ಸಿದ್ದಾರೆ. ಏನು ಬಹಳ ಒಳ್ಳೆಯ ಬಟ್ಟೆ, ಮತ್ತು ಒಂದೊಂದು ಕಡೆಯೂ ಅಲ್ಲಲ್ಲಲ್ಲಿ ಬಾಳೆ ಕಂಬ, ಹೂಗಳ ಮಾಲೆ, ಈ ಥರ ಏರ್ಪಾಡು ಮಾಡಿ ಸೊಗಸಾದ ಚಪ್ಪರವನ್ನು ಏರ್ಪಾಡು ಮಾಡಿ ಅವರನ್ನು ಸ್ವಾಗತಿಸೋಕ್ಕೆ ಹೊರಟಿದ್ದಾರೆ. ತಿರುಜ್ಞಾನ ಸಂಬಂಧನ ಸಂಧಿಸಬೇಕಲ್ಲ, ಸ್ವಾಗತಿಸಬೇಕಲ್ಲ, ಅದಕ್ಕೆ ತಿರುವಟ್ರಿಯವ್ರ ಕಡೆ ಹೊರಟರು. ಹೊರಟಾಗ ಅರ್ಧ ದಾರಿಯಲ್ಲಿ ಒಬ್ಬರಿಗೊಬ್ಬರು ಸಂಧಿ ಆಯಿತು, ಭೇಟಿ ಮಾಡಿದ್ರು. ತಿರುಜ್ಞಾನ ಸಂಬಂಧರಿಗೂ ಶಿವನೇಸರಿಗೂ ಸಂಧಿ ಅರ್ಧ ದಾರಿಯಲ್ಲಿ ಆಯಿತು. ಒಬ್ಬರನ್ನೊಬ್ಬರು ನೋಡಿದ್ರು. ನೋಡಿದ ಕೂಡಲೇ ತಿರುಜ್ಞಾನ ಸಂಬಂಧವನ್ನು ನೋಡಿದ ಕೂಡಲೇ ಇವರು ಅತ್ಯಂತ ಮರ್ಯಾದೆ ಭಕ್ತಿಯಿಂದ ಅವರಿಗೆ ಸಾಷ್ಟಾಂಗವಾಗಿ ನಮಸ್ಕಾರ ಮಾಡಿದ್ರು ಶಿವನ ಹೆಸರು. ಆಗ ತಿರುಜ್ಞಾನ ಸಂಬಂಧರವರ ಅನುಯಾಯಿಗಳು ಹತ್ತಿರ ಇದ್ದ ಭಕ್ತರು ಹೇಳಿದ್ರು ಇವರಿಗೆ ಕಿವಿನಲ್ಲಿ, ತಿರುಜ್ಞಾನ ಸಂಬಂಧರಿಗೆ, ನೋಡಿ ಇವರು ಶಿವನೇಸರನ್ನು ಭಕ್ತರು, ಬಹಳ ಧನಿಕರು, ಈ ಥರ ಇವರಿಗೆ ಮಗಳಿಗೆ ಹೀಗಾಗಿ ಮೃದುಳಾಗಿ ಅದನ್ನು ಪೂಜೆ ಮಾಡ್ತಾ ಇದ್ದಾರೆ ಅಸ್ಥಿ ಪಾತ್ರೆಯನ್ನು. ಅವರಿಗೆ ಏನು ಮನಸ್ಸಿನಲ್ಲಿ ಅಂದರೆ ತಿರುಜ್ಞಾನ ಸಂಬಂಧರಿಗೆ ಅದನ್ನು ಕೊಡಬೇಕು ಅಂತ ಎಲ್ಲ ಅಭಿಪ್ರಾಯವಿದೆ ಅಂತ ಹೇಳಿ ಸೂಕ್ಷ್ಮವಾಗಿ ಅವರಿಗೆ ಎಲ್ಲ ವಿಷಯ ಹೇಳಿದ್ರು. ಸರಿ ಇದು ಹೇಳಿ ಇವರು ಅವರನ್ನು ಸ್ವಾಗತಿಸಿ, ಶಿವನೇಸರು ಅವರನ್ನು ಸ್ವಾಗತಿಸಿ ಮೈಲಾಪುರಿಗೆ ಬಹಳ ಭರ್ಜರಿಯಾಗಿ ಅತ್ಯಂತ ಮರ್ಯಾದೆ ಗೌರವಗಳಿಂದ ಕರ್ಕೊಂಬಂದು ಮೈಲಾಪುರಕ್ಕೆ ಕರ್ಕೊಂಬಂದರು. ಮೈಲಾಪುರಕ್ಕೆ ಬಂದ ಮೇಲೆ ತಿರುಜ್ಞಾನ ಸಂಬಂಧರವರು ಕಪಾಲೀಶ್ವರ ದೇವಸ್ಥಾನಕ್ಕೆ ಒಳಗೆ ಹೋಗಿ ದೇವರನ್ನು ಪ್ರಾರ್ಥಿಸಿ ಅಲ್ಲಿ ಪದಗಳನ್ನು ಹಾಡಿ ಎಲ್ಲ ಆದಮೇಲೆ ದೇವಸ್ಥಾನದಿಂದ ಈಚೆಗೆ ಬಂದರು. ದೇವಸ್ಥಾನದಿಂದ ಹೊರಗೆ ಬಂದರು. ಹೊರಗೆ ಬಂದ ಮೇಲೆ ಶಿವನೇಸರನ್ನು ಕೇಳಿ ಆ ಅಸ್ಥಿ ಪಾತ್ರೆಯನ್ನು ತಗೊಂಬನ್ನಿ ಅಂತಂದು ಹೇಳಿದ್ರು. ಇವರಿಗೆ ಮನಸ್ಸಿನಲ್ಲಿ ಏನೇನೋ ಸಂಶಯಗಳು, ಪ್ರಾಬ್ಲಮ್ಗಳು, ಹೇಗೆ ನಾನು ಹೇಗೆ ಹೇಳಿ ಇವರಿಗೆ ಅಂತ ಎಲ್ಲ ಏನೇನೋ ಕನ್ಫ್ಯೂಷನ್. ಪಾಪ ಯಾವಾಗ ಇವರು ಆ ಪಾತ್ರೆಯನ್ನು ಅಸ್ಥಿ ಪಾತ್ರೆಯನ್ನು ತಗೊಂಬಂದಿ ಅಂತಂದ ಕೂಡಲೇ ಓಡಿ ಹೋದರು ಕನ್ನಿಮಾಳಂಗೆ ಹೋಗಿ ಆ ಅಸ್ಥಿ ಪಾತ್ರೆಯನ್ನು ತಂದು ಇವರು ಮುಂದೆ ಅಲ್ಲಿ ಒಂದು ಜಾಗದಲ್ಲಿ ಇಟ್ಟರು. ಆ ಇಟ್ಟಾಗ ಎಲ್ಲರೂ ಸೇರಿದ್ದಾರೆ ಜನಗಳು, ಏನಾಗುತ್ತೆ ನೋಡೋಣ ಅಂತ. ಅಂದರೆ ಮೇಲ್ಗಡೆ ದೇವತೆಗಳು, ಆಕಾಶದಲ್ಲಿ ದೇವತೆಗಳು ಅವರೆಲ್ಲ ಸೇರಿದ್ದಾರೆ, ಊರಿನ ಜನಗಳು, ಆಮೇಲೆ ಕೆಲವರು ತಮಾಷೆ ನೋಡೋಕೆ ಕೂಡ ಜನರು ಸೇರಿದ್ದಾರೆ. ಸೇರಿಡುವಾಗ ಏನು ಕೌತುಕ ನಡೆಯುತ್ತೆ, ಎಲ್ರಿಗೂ ನೋಡಬೇಕು ಅಂತ ಆಸೆ ಇದೆ. ಆವಾಗ ನಮ್ಮ ತಿರುಜ್ಞಾನ ಸಂಬಂಧರವರು ದೇವರನ್ನು ಪ್ರಾರ್ಥಿಸಿ ಈ ಮಗುವನ್ನು ಬದುಕಿಸ್ಕೊಡು ಅಂತ ಹೇಳಿ ಏನು ಪದ್ಯಾನು ಹಾಡಲಿಲ್ಲ, ಪ್ರಾರ್ಥನೆ ಮಾಡಲಿಲ್ಲ. ಅಸ್ಥಿ ಪಾತ್ರೆಯನ್ನು ನೋಡಿಬಿಟ್ಟು ಅದನ್ನು ಉದ್ದೇಶಿಸಿ ಅಡ್ರೆಸ್ ಮಾಡ್ತಾರೆ, ಹೀಗೆ ಸಂಬೋಧನೆ ಮಾಡ್ತಾರೆ, ಇಲ್ಲೇ ಇರೋದು ವ್ಯತ್ಯಾಸ. ಅದನ್ನು ನೋಡಿ ಆ ಪಾತ್ರೆಯಲ್ಲಿ ಆ ಹುಡುಗಿ ಪೂಂಬಾವೆ ಇದ್ದಾಳೆ ಅನ್ನೋ ಭಾವನೆಯಿಂದ, ಭಾವನೆಯನ್ನು ಅವರು ನಂಬೇ ಇದ್ದಾರೆ, ಅದರಲ್ಲಿ ಇದ್ದಾಳೆ ಅಂತ ನಂಬಿದ್ದಾಳೆ, ಹೀಗೆ ಒಂದು ಪದ್ಯವನ್ನು ಹಾಡ್ತಾರೆ. ಪದ್ಯದ ಅರ್ಥವನ್ನು ನಾನು ಹೇಳ್ತೀನಿ, ಆಮೇಲೆ ಪದ್ಯವನ್ನು ನಾವು ಕೇಳ್ಬೋದು. ನೋಡಮ್ಮ, ಮನುಷ್ಯ ಜನ್ಮ ಬಂದಿರೋದು ಯಾಕೆ ಅಂತಂದರೆ ಅವ್ರು ಹೇಳ್ತಾರೆ ಪೂಂಬಾವೆಗೆ, ಆ ಪಾತ್ರೆಯನ್ನು ಅಡ್ರೆಸ್ ಮಾಡಿ ಹೇಳ್ತಾ ಇದ್ದಾರೆ. ಅಮ್ಮ, ಮನುಷ್ಯ ಜನ್ಮ ಯಾಕೆ ಬರುತ್ತೆ ಅಂತಂದರೆ ಶಿವಭಕ್ತರುಗಳಿಗೆ ನಾವು ಉಪಚಾರ ಮಾಡಿ ಗೌರವದಿಂದ ಅವರನ್ನು ಸತ್ಕರಿಸಿ ಅವರಿಗೆ ಭೋಜನಾದಿಗಳನ್ನೆಲ್ಲ ಕೊಟ್ಟು ಪೂಜೆ ಮಾಡಬೇಕು. ಇದಕ್ಕಾಗಿಯೇ ನಮಗೆ ಮನುಷ್ಯ ಜನ್ಮ ಬಂದಿರೋದು. ಇದು ನಿನಗೆ ಗೊತ್ತಿಲ್ವೇ? ನೀನು ಈ ಶಿವಭಕ್ತರನ್ನು ನೋಡಿ ನೀನು ಸೇವೆ ಮಾಡಬೇಡವೆ, ಎದ್ದು ಬಾಮ್ಮ ಅಂತ ಕರೀತಾರೆ. ಹೀಗೆ ಒಂದೊಂದು ಪದ್ಯವು ಪದ್ಯದ ಒಂದೊಂದು ಸ್ಟ್ಯಾನ್ಸಾನಲ್ಲೂ ಇವರು ಅಡ್ರೆಸ್ ಮಾಡ್ತಾರೆ. ಆಮೇಲೆ ಇನ್ನೇನು ಹೇಳ್ತಾರೆ, ಶಿವಭಕ್ತರಿಗೆಲ್ಲ ಅನ್ನ ಕೊಡಬೇಕು, ಉಪಚಾರ ಮಾಡಬೇಕು, ಮತ್ತು ಇದನ್ನೆಲ್ಲ ಕಣ್ಣಿಂದ ನೋಡಬೇಡ್ವಾ ನೀನು, ಬೇರೆಯವ್ರು ಮಾಡೋ ಸೇವೆಯನ್ನಾದರೂ ನೋಡಬೇಕಲ್ಲ, ಎದ್ದು ಬಾಮ್ಮ ಅಂತ ಹೇಳ್ತಾರೆ. ಆಮೇಲೆ ಅಲ್ಲಿ ನಡೀತಕ್ಕಂಥ ಶಿವನ ಸೇವೆಗಳು, ಉತ್ಸವಗಳು ಇದನ್ನು ಕೂಡ ಹೇಳ್ತಾರೆ. ನೋಡಮ್ಮ, ಇಲ್ಲಿ ಶಿವನ ಹೆಂಡತಿಯಾದ ಪಾರ್ವತಿ ಈ ಮರದ ಕೆಳಗೆ ಬಂದು ಶಿವನನ್ನು ನವಿಲ್ ರೂಪದಲ್ಲಿ ಪೂಜೆ ಮಾಡಿದ್ದಾಳೆ. ಆ ಜಾಗನೂ ನೋಡಬೇಡ್ದೆ ನೀನು, ಹೇಳು ಎದ್ದು ಬಾ ಅಂತ ಕರೀತಾ ಇದ್ದಾರೆ. ಈ ದೇವಸ್ಥಾನದಲ್ಲಿ ದೇವರಿಗೆ ಉಯ್ಯಾಲೆ ಸೇವೆ, ಮುಂಜಲ್ ಸೇವೆ ಅಂತ ಹೇಳ್ತಾರೆ, ಉಯ್ಯಾಲೆ ಸೇವೆ ನಡೆಯುತ್ತಲ್ಲ, ಅದನ್ನು ನೀನು ನೋಡಬೇಡವೆ. ಕಾರ್ತಿಕ ಮಾಸದಲ್ಲಿ ಇಲ್ಲೆಲ್ಲ ಸ್ತ್ರೀಯರುಗಳು ಉದ್ದಕ್ಕೂ ದೀಪ ಹಚ್ಚಿ ಅದನ್ನೇ ಬೆಳಗಿ ಒಂದು ಉತ್ಸವ ಮಾಡ್ತಾರೆ, ಅದನ್ನು ನೀನು ಕಣ್ಣಿಂದ ನೋಡಬೇಡವೆ, ಇದನ್ನೆಲ್ಲ ನೋಡಬೇಡವೆ, ಎದ್ದು ಬಾ ಅಂತ ಕರೀತಾ ಇದ್ದಾರೆ. ಮತ್ತು ಐಪಿಸಿ ಮಾಸ ಅಂದರೆ ಅದೊಂದು ತಿಂಗಳು, ಆ ತಿಂಗಳಲ್ಲಿ ತಿರುವೋಣಮ್ ಅನ್ನೋ ಒಂದು ಹಬ್ಬ ಬರುತ್ತೆ, ಅದನ್ನೆಲ್ಲ ನೀನು ನೋಡಬೇಡವೆ, ಇದನ್ನೆಲ್ಲ ನೋಡಬೇಡವೇನಮ್ಮ ಅಂತ ಹೇಳಿ ತಿರುವಾದರ ಈ ಉತ್ಸವ ಬರುತ್ತೆ, ಅದನ್ನು ನೋಡಬೇಡವೆ, ಎದ್ದು ಬಾ ಎದ್ದು ಬಾ ಅಂತ. ಹೀಗೆ ಪದ್ಯದಲ್ಲಿ ಒಂದೊಂದು ಪದ್ಯಕ್ಕೂ ಈ ಅರ್ಥವಿದೆ.
3: ತಿರುಚಿತ್ರಂಬಲಂ

0: ಈ ಪದಿಗ ಹೇಳುವಾಗ ಒಂದನೇ ಸ್ಟ್ಯಾಂಜಾ ಹೇಳಿದಾಗ ಏನಾಗುತ್ತೆ, ಆ ಮಡಕೆ ಇರುತ್ತಲ್ಲ ಅಸ್ಥಿ ಪಾತ್ರೆ ಒಳಗೆ ಆ ಎಲುಬುಗೂಡೆಲ್ಲ ಒಂದು ಫಾರ್ಮೇಷನ್ ತಗೊಳ್ಳೋದನ್ನು ಎಲ್ಲರೂ ಗಮನಿಸ್ತಾರೆ. ಅದು ಒಂದು ಫಾರ್ಮೇಷನ್ ಅಂದರೆ ಶರೀರಕ್ಕೆ ಹೇಗೆ ಬೇಕೋ ಆ ಥರ ಹೊಂದಿಕೊಳ್ಳೋ ಥರ ಕಾಣಿಸ್ತಾ ಇದೆ. ಎಂಟನೇ ಪದಿಗ ಬಂದಾಗ ಸ್ಟ್ಯಾಂಜಾ ಹಾಡ್ತಾ ಇರುವಾಗ ಇವರು ತಿರುಜ್ಞಾನ ಸಂಬಂಧರು ಹಾಡ್ತಾ ಇರುವಾಗ ಅದಕ್ಕೆ ಜೀವನೇ ಬಂದುಬಿಡ್ತು, ಪ್ರಾಣ ಅದನ್ಬಿಟ್ಟಿದೆ. ಆಮೇಲೆ ಹತ್ತನೇ ಸ್ಟ್ಯಾಂಜಾ ಹಾಡುವಾಗ ಆ ಪಾತ್ರೆಯನ್ನು ಒಡೆದುಕೊಂಡು ಅತ್ಯಂತ ಸುಂದರವಾದ 12 ವರ್ಷದ ಹುಡುಗಿ ಬರ್ತಾ ಇದ್ದಾಳೆ, ಅತ್ಯಂತ ಸುಂದರ. ಇಲ್ಲಿ ಶೇಖಿಯಾರ್ ಅವರು ಬಹಳ ಚೆನ್ನಾಗಿ ವಿವರಣೆ ಕೊಡ್ತಾರೆ.
1: ತಾಮರೆಯ ದಳಗಳು ಅರಳುತ್ತಿರುವಾಗ ಅದರಿಂದ ಲಕ್ಷ್ಮಿ ಸಾಕ್ಷಾತ್ ಮಹಾಲಕ್ಷ್ಮಿ ಹೊರಗೆ ಬಂದರೆ ಹೇಗಿರುತ್ತೆ ಅಂದರೆ, ತಾಮರೆಯು ಅರಳುತ್ತಿರುವಾಗ ಸಾಕ್ಷಾತ್ ಲಕ್ಷ್ಮಿ ಮಹಾಲಕ್ಷ್ಮಿ ಆಚೆಗೆ ಬಂದರೆ ಹೇಗಿರುತ್ತೆ, ಆ ತರಹ ಈ ಹುಡುಗಿ ಆ ಮಡಿಕೆ ಒಡೆಯೋದೆಲ್ಲ ಆ ಥರ ಶೇಖಿಯಾರು ಇಮ್ಯಾಜಿನೇಷನ್ನೇ ಇಮ್ಯಾಜಿನೇಷನ್ನು, ಆ ತರಹ ಲಕ್ಷ್ಮಿ ಬರೋ ಹಾಗೆ ಈ ಹುಡುಗಿ ಹೊರಬಂದಳು ಅಂತ ವಿವರಿಸ್ತಾರೆ.
0: ಏನು ಹೇಗಿದ್ಲು ಅವಳು ಅಂತಂದರೆ ಅತ್ಯಂತ ಸುಂದರ ಅಂದರೆ ನಾವು ಹೇಳಿದ್ರೆ ಬರೀ ಅದನ್ನೇ ಹೇಳಬೇಕಷ್ಟೇ, ಅತ್ಯಂತ ಸುಂದರ ಅಂತ ಅವ್ರು ಹೇಳ್ತಾರೆ. ಬ್ರಹ್ಮ ನೋಡಿದಂತೆ ಮೇಲಿಂದ, ಅಯ್ಯೋ ನಾನು ಇನ್ಯಾರು ಇದಕ್ಕಿಂತ ಹೆಚ್ಚು ಸುಂದರವಾಗಿರಬಾರದು ಅಂತ ಹೇಳಿ ಅತ್ಯಂತ ಸುಂದರಿಯಾದ ತಿಲೋತ್ತಮೆಯನ್ನೇ ನಾನು ಸೃಷ್ಟಿ ಮಾಡಿದೆ. ಆದರೆ ಈ ಹುಡುಗಿ ತಿಲೋತ್ತಮೆಯನ್ನೆಲ್ಲ ಅಂಥ 100 ಜನದ ಸೌಂದರ್ಯವನ್ನು ಮೀರಿಸ್ತಾ ಇದ್ದಾಳಲ್ಲ, ಇವಳನ್ನು ಸೃಷ್ಟಿ ಮಾಡಿದವ್ರು ಯಾರಪ್ಪ ಅಂತ ಬ್ರಹ್ಮನು ಮುಗಿನ ಮೇಲೆ ಭೇಟಿಟ್ಕೊಂಡಂತೆ. ನೋಡಿ ಶೇಖಿಯಾರ್ ಅವರ ವಿವರಣೆ ಎಷ್ಟು ಅದ್ಭುತವಾಗಿದೆ. ಆಮೇಲೆ ಅದು ಬ್ರಹ್ಮನ ದೃಷ್ಟಿಯಾಯಿತು. ನಮ್ಮ ತಿರುಜ್ಞಾನ ಸಂಬಂಧರವರ ದೃಷ್ಟಿ ಹೇಗಿದೆ ಅದನ್ನು ನೋಡಬೇಕು. ತಿರುಜ್ಞಾನ ಸಂಬಂಧರು ಅವರಿಗೆ ಆವಾಗ 16 ವರ್ಷವಾಗಿದೆ, ಈ ಹುಡುಗಿಗೆ ಈಗ 12 ವರ್ಷ, ಅತ್ಯಂತ ಲಾವಣ್ಯವತಿಯಾಗಿದ್ದಾಳೆ. ತಿರುಜ್ಞಾನ ಸಂಬಂಧರಿಗೆ 16 ವರ್ಷ ಮದುವೆ ವಯಸ್ಸು. ಹೇಗಿರಬೇಕು ಅವರ ಭಾವನೆ? ಪರಮೇಶ್ವರನು ತನ್ನ ಮಗಳಿನ ಮೇಲೆ ಯಾವ ಥರ ಕರುಣಾಭಾವದಿಂದ ನೋಡ್ತಾರೋ ಅದೇ ರೀತಿ ತನ್ನ ಮಗಳನ್ನು ಹೇಗೆ ನೋಡಿದ್ರೆ ಎಷ್ಟು ಕರುಣೆಯಿಂದ ನೋಡ್ತಾರೋ ಆ ಕರುಣಾಭಾವದಿಂದ ತಿರುಜ್ಞಾನ ಸಂಬಂಧರು ಆ ಪೂಂಭಾವೆ ನೋಡ್ತಾ ಇದ್ದಾರೆ. ಇದು ನಮ್ಮ ಶೇಖಿಯಾರ್ ಅವರು ಹೇಳ್ತಾ ಇರೋ ವಿಷಯ. ಇದು ಆಯಿತು, ಎಲ್ಲರೂ ಆಶ್ಚರ್ಯಚಕಿತರಾಗಿದ್ದಾರೆ. ಮೇಲಿಂದ ದೇವತೆಗಳೆಲ್ಲ ಜಯಘೋಷ ಮಾಡ್ತಾ ಇದ್ದಾರೆ, ಪುಷ್ಪವೃಷ್ಟಿ ಆಗಿದೆ. ಒಬ್ಬರೂ ನಂಬಕ್ಕಾಗ್ತಾ ಇಲ್ಲ, ಹೀಗೆ ಬದುಕಿದಾಳೆ, ಬದುಕಿ ಬಂದಿದ್ದಾಳೆ. ಯಾಕೆಂದರೆ ಎಷ್ಟು ವರ್ಷ ಇವರು ಪೂಜೆ ಮಾಡಿದ್ದಾರೆ ಆ ಅಸ್ಥಿಪಾತ್ರಕ್ಕೆ, ಅದೆಲ್ಲ ನಿಜವಾಗ್ಬಿಡ್ತಲ್ಲ, ಖಂಡಿತವಾಗಿ ಇವರು ತಪಸ್ಸಿಗೆ ಫಲ ಸಿಕ್ತು ಅಂತ ಹೇಳಿ ಎಲ್ಲರೂ ಸಂತೋಷಪಟ್ಟಿದ್ದಾರೆ. ನಮ್ಮ ಶಿವನ ಹೆಸರು ಪೂಂಭಾವೈ ಎಲ್ಲ ಸಾಕ್ಷಿ.

ಒಂದು ಮಠವನ್ನು ಸೃಷ್ಟಿ ನಿರ್ಮಾಣ ಮಾಡಿ ಅಲ್ಲಿ ನೀನು ಇನ್ನು ಮದುವೆ ಮಾಡ್ಕೊಳ್ಳೋದು ಬೇಡ, ಶಿವಭಕ್ತಿಯಲ್ಲಿ ನೀನು ನಿನ್ನ ಜೀವನವನ್ನು ಕಳೆದು ಬಿಡು ಅಂತ ಹೇಳಿ ಆ ಒಂದು ಏರ್ಪಾಡು ಮಾಡಿದ್ರು. ಹೀಗೆ ಇಲ್ಲಿ ಈ ಕೌತುಕ ನಡೆಯಿತು. ಸರಿ, ಇದೆಲ್ಲ ಆದಮೇಲೆ ಅಲ್ಲಿಂದ ತಿರುಜ್ಞಾನ ಸಂಬಂಧರವರು ಶಿರ್ಗಾಳಿಗೆ ವಾಪಸ್ ಬಂದರು. ಶಿರ್ಗಾಳಿಗೆ ವಾಪಸ್ ಬಂದ ಮೇಲೆ ಏನಾಯಿತು, ಇವರು ತಂದೆಯವರು ಶಿವಪ್ಪ ಆದ ಹರಿದೇವರು ಹೇಳಿದ್ರು, ಅಪ್ಪ ಮಗನೇ ನಿನಗೆ ವಯಸ್ಸಾಗಿದೆ, ಕರೆಕ್ಟಾಗಿ ಮದುವೆ ಮಾಡ್ಕೋ ಅಂತ ಹೇಳಿದ್ರು. ಅದಕ್ಕೆ ಹೇಳ್ದ, ನಾನು ನನ್ನ ಜೀವನವನ್ನು ಶಿವಭಕ್ತಿಯಲ್ಲಿ ಶಿವಸೇವೆಯಲ್ಲೇ ಕಳೆದುಕೊಳ್ಬೇಕು ಅಂತಿದ್ದೀನಿ, ಮದುವೆ ಮಾಡಿಕೊಂಡ್ರೆ ಅದೆಲ್ಲ ನಮಗೆ ಅಡಚಣೆಯಾಗತ್ತೆ, ಬೇಡಪ್ಪ ಅಂತ ಹೇಳ್ದ. ಅದಕ್ಕೆ ತಂದೆಯವರು ಹೇಳಿದ್ರು, ಹಾಗಲ್ಲಪ್ಪ, ನೀನು ಮದುವೆ ಮಾಡಿಕೊಂಡ್ರೂ ನಿನ್ನ ಶಿವಭಕ್ತಿನ ಮುಂದುವರಿಸ್ಬೋದು, ಇದಕ್ಕೂ ಅದಕ್ಕೂ ಸಂಬಂಧವಿಲ್ಲ, ನಿನಗೆ ಮದುವೆ ಮಾಡಿಕೋ ಅಂತ ಒಂದು ಒತ್ತಾಯ ಮಾಡಿದ್ರು. ಆಗ ತಿರುಜ್ಞಾನ ಸಂಬಂಧರು ಏನು ಹೇಳಿದ್ರು, ಭಗವಂತನ ಇಷ್ಟ ಹೇಗಿದೆಯೋ ಹಾಗೆ ನಡೀಲಿ, ಭಗವಂತನ ಇಚ್ಛೆ ಯಾವ ಥರ ಇದೆಯೋ ಆ ಥರ ನಡೀಲಿ ಅಂತ ಹೇಳಿದ್ರು. ಆ ಥರ ಹೇಳಿದ್ಮೇಲೆ ಅದನ್ನೇ ಇವರು ಒಪ್ಪಿಗೆ ಅಂತ ತಗೊಂಡು ಮದುವೆ ಫಿಕ್ಸ್ ಮಾಡೋಕ್ಕೆ ಏರ್ಪಾಡು ಮಾಡಿದ್ರು. ಯಾರಿಗೆ, ತಿರುಜ್ಞಾನ ಸಂಬಂಧರಿಗೆ ಮದುವೆಗೆ ಏರ್ಪಾಡು. ಎಲ್ಲಿ ಅಂತಂದರೆ ನಲ್ಲೂರು ಪೆರುಮಾಣಂ ಅನ್ನೋ ಜಾಗದಲ್ಲಿ ನಂಬಾಂಡಾರ್ ನಂಬಿ ಅನ್ನೋರನ್ನು ಸಂಧಿಸಿ ಅವರ ಮಗಳನ್ನು ಇವರಿಗೆ ತಂದುಕೊಳ್ಳೋ ಹಾಗೆ ಮದುವೆಗೆ ಏರ್ಪಾಡು ಮಾಡಿದ್ರು. ಮದುವೆಯ ತಾರೀಕು ನಿಶ್ಚಯ ಆಯಿತು. ಪೆರುಮಾಣಂ, ನಲ್ಲೂರು ಪೆರುಮಾಣಂನಲ್ಲೇ ಮದುವೆ ನಡೀಬೇಕು ಅಂತ ಕೂಡ ಎಲ್ಲ ಗೊತ್ತಾಯಿತು. ಮದುವೆ ದಿನವೂ ಬಂತು. ಇವರಿಗೆಲ್ಲ ಏನೇನು ಕೊಡಬೇಕೋ ಅದ್ಭುತವಾಗಿ ಎಲ್ಲ ಕೊಡಬೇಕಾದ್ದನ್ನೆಲ್ಲ, ವಸ್ತ್ರಗಳು ಮತ್ತು ಅವ್ರಿಗೆ ಕೊಡಬೇಕಾದ ಏನು ಮಾಲೆಗಳು ಬಂಗಾರದ್ದು ಎಲ್ಲ ಸರಿಯಾಗಿ ಕೊಟ್ಟರು. ಆಗ ಮದುವೆ ದಿವಸ ಏನು ಮಾಡಿದ್ರು, ತಿರುಜ್ಞಾನ ಸಂಬಂಧರು ಶಿರ್ಗಾಳಿಯಿಂದ ಅಲ್ಲಿ ಶಿರ್ಗಾಳಿ ದೇವರಿದ್ದಾರಲ್ಲ ಅವರನ್ನು ದೋಣಿಯಪ್ಪರನ್ನು ಪ್ರಾರ್ಥನೆ ಮಾಡಿ ಮದುವೆಗೆ ಹೊರಟು ಪಲ್ಲಕ್ಕಿನಲ್ಲಿ, ಈಶ್ವರನ ಕೊಟ್ಟಿದ್ದಲ್ಲ ಮುತ್ತು ಪಲ್ಲಕ್ಕಿ, ಆ ಪಲ್ಲಕ್ಕಿನಲ್ಲಿ ಈ ನಲ್ಲೂರು ಪೆರುಮಾಣಿಗೆ ಬಂದರು. ಎಲ್ಲ ಭಾಳ ವಿಜೃಂಭಣೆ, ಯಾರು ಬಂದಿದ್ದಾರೆ ಅದು ಮುಖ್ಯ ಇಲ್ಲಿ. ಶಿವ ಇವರ ಮದುವೆ ಅಂತ ವಿಷಯ ತಿಳಿದು ಎಲ್ಲರುಗಳು, ಎಲ್ಲ ಶಿವಭಕ್ತರು ಬಂದುಬಿಟ್ಟಿದ್ದಾರೆ. ಮೇಲುಗಡೆ ದೇವರುಗಳು ದೇವತೆಗಳು ಎಲ್ಲ ನೋಡ್ತಾ ಇದ್ದಾರೆ. ಅತ್ಯಂತ ವಿಜೃಂಭಣೆಯಿಂದ ಮದುವೆ ನಡೀತಾ ಇದೆ. ಎಲ್ಲ ಶಾಸ್ತ್ರ ಪ್ರಕಾರ ಮದುವೆ ಚೆನ್ನಾಗಿ ನಡೀತಾ ಇದೆ. ಈ ಪೌರೋಹಿತ್ಯ ವಹಿಸಿದ್ದವರು ಯಾರು ಅಂತಂದರೆ ತಿರುನೀಲನಕ್ಕನಾಯನಾರ್, ಅವರು ಪೌರೋಹಿತ್ಯ. ಈ ಇವರ ಪೌರೋಹಿತ್ಯದಲ್ಲಿ ಮದುವೆ ಎಲ್ಲ ಚೆನ್ನಾಗಿ ನಡೀತು. ಚೆನ್ನಾಗಿ ಎಲ್ಲ ನಡೆದ ಮೇಲೆ ಎಲ್ಲ ಶಿವಭಕ್ತರು ಬಂದಿದ್ದಾರೆ. ತಿರುನೀಲನಕ್ಕನಾಯರ ಅವರೇ ಪುರೋಹಿತರು, ತಿರುನೀಲಕಂಠ ಬಾಣರು, ಮುರುಘನಾಯನಾರು ಎಲ್ಲರೂ ಬಂದುಬಿಟ್ಟಿದ್ದಾರೆ. ಮೇಲೆ ದೇವತೆಗಳು ನೋಡ್ತಾ ಇದ್ದಾರೆ. ಆಮೇಲೆ ಇವರು ಏನು ಮಾಡಿದ್ರು, ತಿರುಜ್ಞಾನ ಸಂಬಂಧರು ಮದುವೆ ಆಗಿದೆ ಆದಮೇಲೆ ತನ್ನ ಹೆಂಡತಿಯ ಕೈ ಹಿಡ್ಕೊಂಡು ದೇವಸ್ಥಾನದೊಳಕ್ಕೆ ಬಂದರು. ದೇವಸ್ಥಾನದೊಳಕ್ಕೆ ಬಂದು ಶಿವನನ್ನು ಪ್ರಾರ್ಥನೆ ಮಾಡಿದ್ರು. ಒಂದು ಪದ್ಯ ಹೇಳಿ ಪ್ರಾರ್ಥನೆ ಮಾಡಿದ್ರು. ಏನಂತ ಪ್ರಾರ್ಥನೆ ಮಾಡಿದ್ರು, ಅಪ್ಪ ನನಗೆ ಮುಕ್ತಿ ಕೊಡು, ನಿನ್ನ ಸಾನ್ನಿಧ್ಯವನ್ನು ನನಗೆ ಕರುಣಿಸು ಅಂತ ಹೇಳಿ ಒಂದು ಪದ್ಯವನ್ನು ಹಾಡಿದ್ರು. ಹಾಡಿದಾಗ ಏನಾಯಿತು, ಭಗವಂತನಿಂದ ಅಶರೀರವಾಣಿ ಒಂದು ಬಂತು. ನೋಡಪ್ಪ ಇವಾಗ ಇಲ್ಲಿ ಒಂದು ದೊಡ್ಡ ಬೆಳಕು ಪ್ರಜ್ವಲಿಸುವ ಹಾಗೆ ಒಂದು ಬೆಳಕು ಬರುತ್ತೆ. ಆ ಬೆಳಕಿನೊಳಗೆ ನೀವು ಅಂದರೆ ನೀನು ನಿನ್ನ ಹೆಂಡತಿ ತಿರುಜ್ಞಾನ ಮತ್ತು ಎಲ್ಲರೂ ಇಲ್ಲಿ ಸೇರಿರೋರು ಎಲ್ಲರೂ ಒಳಗೆ ಬನ್ನಿ, ನಿಮಗೆ ಒಳ್ಳೆ ಸದ್ಗತಿಯೇ ನನ್ನ ಸನ್ನಿಧಿ ಪ್ರಾಪ್ತವಾಗುತ್ತೆ ನಿಮಗೆ ಅಂತ ಅಶರೀರವಾಣಿ ಹೇಳುತ್ತೆ. ಅದರಂತೆ ತಕ್ಷಣವೇ ಶಿವ ಸಾನ್ನಿಧ್ಯದಿಂದ ಒಂದು ದೊಡ್ಡ ಪ್ರಕಾಶಮಾನವಾದ ಒಂದು ಸ್ಥಾಣ ರೂಪದಲ್ಲಿ ಕೆಳಗಿಂದ ಆಕಾಶ ತನಕ ಒಂದು ಪ್ರಜ್ವಲವಾದ ಬೆಳಕು. ಆವಾಗ ಒಬ್ಬೊಬ್ಬರಾಗಿ ಎಲ್ಲರನ್ನೂ ನಮ್ಮ ತಿರುಜ್ಞಾನ ಸಂಬಂಧರವರು ಆ ದ್ವಾರದ ಮೂಲಕ ಶಿವನ ಅಡಿಗಳಿಗೆ ಕಳಿಸ್ತಾ ಇರ್ತಾರೆ. ಒಬ್ಬೊಬ್ಬರಾಗಿ ಅಲ್ಲದೆ ಅಲ್ಲಿ ಎಲ್ಲ ಬಂದಿದ್ದವರೆಲ್ಲ ಎಲ್ಲ ಭಕ್ತರುಗಳು ಅಂದರೆ ಯಾರ್ಯಾರೆಲ್ಲ ಭಾಗ್ಯವನ್ನು ಪಡೆದರು ಅಂತಂದರೆ ಆ ಮದುವೆ ಸಂದರ್ಭದಲ್ಲಿ ಅವರನ್ನು ಪಲ್ಲಕ್ಕಿನಲ್ಲಿ ಹೊತ್ಕೊಂಡು ಬಂದವರು, ವಾದ್ಯ ನುಡಿಸಿದವರು, ಮತ್ತು ಅಲ್ಲಿ ಅಡುಗೆ ಮಾಡಿದವರು, ನಡೆಸಿಕೊಟ್ರು, ಪ್ರತಿಯೊಬ್ಬರನ್ನು ಕಳಿಸಿಕೊಟ್ರು. ಒಳಗೆ ಎಲ್ರಿಗೂ ಒಳ್ಳೆ ಶಿವ ಸಾನ್ನಿಧ್ಯ ಸಿಕ್ಕಿತು. ನೋಡಿದ್ರು ತಿರುಜ್ಞಾನ ಸಂಬಂಧರು, ಯಾರು ಬರ್ತೀರೋ ಎಲ್ಲ ಬನ್ನಿ ಕರೆದರು. ಎಷ್ಟೋ ಜನ ಬಂದರು. ಆದರೂ ಕೊನೆಯ ಒಳಗೆ ತಾವು ತಮ್ಮ ಹೆಂಡತಿ ಕೈ ಹಿಡ್ಕೊಂಡು

ولا كودرو يلا பிரஜலித்து பெலகு எல்லா தக்ஷணவே காணே காணியாக ஹோகி சாமான்யவாத தேவஸ்தானதன் தியாக கொடுத்து ஏனூ நடீலில்வேனோ இல்லோ இல்லே அன்னோதர ஆயிட்டு ஹீகே அதுல எல்லரும் ஒளை ஹோகி முக்தியன்னு ஹொந்திதரு சிவ சாநித்தியவன்னு ஹொந்திதரு நமக்கொந்து சம்சய பரத்தில்லி நாவு ஆ காலத்தில் இத்திதரே ಆ ಮದುವೆ ಸಂದರ್ಭದಲ್ಲಿ ಇದ್ದಿದ್ರೆ ನಮಗೂ ಸಿಗ್ತಾ ಇತ್ತಲ್ಲ ಭಾಗ್ಯ ನಾವು ಹೋಗ್ಬೋದು ನಮಗಿಲ್ಲದೆ ಹೋಯ್ತಲ್ಲ ಅಂತ ನಮಗೆ ನಮ್ಮಲ್ಲಿ ಕೆಲವರಿಗಾದರೂ ಒಂದು ದುಃಖ ಇರಬಹುದು ಅಯ್ಯೋಯ್ಯೋ ನಾವು ಮಿಸ್ ಮಾಡ್ಕೊಂಬಿಟ್ವಲ್ಲ ಅಂತ ಇರ್ಬೋದು. ಅದಕ್ಕೆ ಏನು ಮಾಡಿದ್ದಾರೆ ಅಂದರೆ ಇವರು ಒಂದು ಪದಿಗವನ್ನು ಹಾಡ್ತಾರೆ. ಆವಾಗ ಆ ಸಂದರ್ಭದಲ್ಲಿ ಪದಿಗವನ್ನು ಹಾಡ್ತಾರೆ. ಆ ಪದಿಗವನ್ನು ಯಾರ್ಯಾರು ಇವತ್ತಿಗೂ ಭಕ್ತಿಯಿಂದ ಹೇಳ್ತಾರೋ ಅವರಿಗೆ ಮುಕ್ತಿ ಗ್ಯಾರಂಟಿ. ಅವತ್ತು ಹೇಗೆ ಎಲ್ರಿಗೂ ಸಿಗ್ತೋ ಅದೇ ತರಹ ಇವತ್ತಿಗೂ ಮುಕ್ತಿ ಸಿಗತ್ತೆ ಅಂತ ಹೇಳಿ ಆ ಪದ್ಯದ ಪದ್ಯದ ಅರ್ಥ ಬರೋ ಹಾಗೆ ಕೊನೆಯ ಸಾಲಿನಲ್ಲಿದೆ. ಈಗ ಆ ಪದ್ಯವನ್ನು ನಾವು ಕೇಳೋಣ.

ಈ ಪದ್ಯಕ್ಕೆ ಪಂಚಾಕ್ಷರಿ ಪದ್ಯ ಅಥವಾ ನಮಶಿವಾಯ ಪದ್ಯ ಅಂತಲೇ ಇದು ಪ್ರಸಿದ್ಧವಾಗಿದೆ. ಈ ಪದ್ಯವನ್ನು ನಾವು ಕೇಳಿದ್ದಾಯಿತು. ಇದರ ಅರ್ಥ ಹೀಗಿದೆ, ಏನು ಅಂತಂದರೆ, ಬಹಳ ಪ್ರೀತಿಯಿಂದ ಪ್ರೇಮದಿಂದ ಶಿವಭಕ್ತಿಯನ್ನು, ಶಿವಭಕ್ತಿಯಲ್ಲಿ ಲೀನರಾಗಿಬಿಡ್ಬೇಕು ನಾವು, ತಲ್ಲೀನರಾಗಿ ಹೇಗೆ ಕಣ್ಣೀರು ಸುರಿಸ್ಬೇಕು, ಭಕ್ತಿಯಿಂದ ಕಣ್ಣೀರು ಸುರಿಸಿ ಈ ಪಂಚಾಕ್ಷರಿ ಪದವನ್ನು ನಾವು ಹಾಡಿದ್ದೇ ಆದರೆ ಭಗವಂತನು ನಮ್ಮನ್ನು ಸನ್ಮಾರ್ಗದಲ್ಲಿ ಕರೆದೊಯ್ತಾನೆ, ಕೈ ಹಿಡಿದು ಕರ್ಕೊಂಡು ಹೋಗ್ತಾನೆ. ಹೇಗೆ ಕಣ್ಣೀರು ಸುರಿಸ್ಬೇಕು ಭಕ್ತಿಯಿಂದ, ಪ್ರೀತಿಯಿಂದ ಕಣ್ಣೀರು, ಇದು ಕಣ್ಣೀರಿನಿಂದ ಅಶ್ರುಧಾರೆ ಬರಬೇಕು ಭಕ್ತಿ, ಅಲ್ಲಿ ಇನ್ನೇನಿಲ್ಲ ಭಕ್ತಿ ಪ್ರೇಮ, ಇದರಿಂದ ಆದರೆ ಭಗವಂತನ ನಮ್ಮನ್ನು ಕೈ ಹಿಡಿದು ನಡೆಸ್ಕೊಂಡು ಹೋಗ್ತಾನೆ. ಈ ನಮಃ ಶಿವಾಯ ಪದ್ಯವನ್ನು ಭಕ್ತಿಯಿಂದ ಹೇಳುವವರಿಗೆ ಯಾರು ಹೇಳ್ತಾರೋ ಅವರಿಗೆ ಯಮಭಯವಿರುವುದಿಲ್ಲ, ಯಮಭಯವೇ ಇರುವುದಿಲ್ಲ. ಶಿವದೂತರು ಬಂದು ಯಮದೂತರಿಂದ ಬಿಡಿಸ್ಕೊಂಡು ಕರ್ಕೊಂಡು ಹೋಗ್ತಾರೆ ಶಿವದೂತರು. ಮತ್ತು ನಮಗೆ ಜನ್ಮ ಮತ್ತು ಮರಣ ಈ ಚಕ್ರದಿಂದ ವಿಮುಕ್ತಿ ಸಿಗತ್ತೆ. ಆನಂತರ ಇನ್ನೂ ಒಂದು ಫಲವೇನು ಅಂತಂದರೆ, ಈ ನಾಮವನ್ನು ನಾವು ಹೇಳ್ತಾ ಇದ್ದರೆ, ಪಂಚಾಕ್ಷರಿ ಪದ್ಯವನ್ನು ಹೇಳ್ತಿದ್ದರೆ, ಯಾರಾದರೂ ಪಕ್ಕದಲ್ಲಿ ಅದನ್ನು ಹೇಳೋರಿದ್ದರೂ ಕೂಡ ನಮಗೂ ಅದರ ಫಲ ಬಂದ್ಬಿಡುತ್ತೆ. ಅವ್ರಿಗೆ ಮಾತ್ರ ಅಲ್ಲ, ನಾವು ಪಕ್ಕದಲ್ಲಿದ್ದರೆ ಸಾಕು, ನಾವು ಹೇಳಿದ್ದರೂ ಸರಿ ಆ ಫಲ ನಮಗೆ ಸಿಗತ್ತೆ. ಇನ್ನೊಂದು ಪದ್ಯದ ಸ್ಟ್ಯಾಂಜಾದ ಅರ್ಥ ಹೀಗಿದೆ, ಎಂಥ ಪಾಪಿಯಾದರೆ ಆಗಲಿ ಪರವಾಗಿಲ್ಲ, ಕೊದೆಗಾಲನಾಗಲಿ ಅವನೂ ಕೂಡ ನಮಶಿವಾಯ ಅಂತ ಹೇಳಿದರೆ ಸಾಕು, ಅವನಿಗೆ ಮುಕ್ತಿ ಸಿಗತ್ತೆ, ಫಲ ಸಿಗತ್ತೆ. ಅವನಿಗೆ ಭಕ್ತಿ ಇಳಿದಿದ್ರೂ ಪರವಾಗಿಲ್ಲ, ಆದರೆ ಅದನ್ನು ಹೇಳಿದ್ರೇ ಸಾಕು, ಅವನಿಗೆ ಒಳ್ಳೆಯ ಸದ್ಗತಿ ಸಿಗತ್ತೆ. ಇನ್ನೊಂದು ಸ್ಟ್ಯಾಂಜಾದ ಅರ್ಥ ಹೀಗಿದೆ, ಎಂಥೆಂಥ ನರಕದ ಶಿಕ್ಷೆಗಳನ್ನು ಅನುಭವಿಸಬೇಕಾದಂಥ ಅವನಿಗೂ ಸಹ ಇದನ್ನು ಹೇಳಿದರೆ ಅವನಿಗೂ ಸದ್ಗತಿ ಸಿಗತ್ತೆ. ಕೊನೆಗೆ ನಮಗೇನು ಸಿಗತ್ತೆ, ನಾವು ಇಲ್ಲಿ ಸಿಕ್ಕೊಂಡಿದ್ದೀವಲ್ಲ ಅಂತಂದರೆ, ನಮ್ಮ ತಿರುಜ್ಞಾನ ಸಂಬಂಧದವರು ನಮಗೆ ದಯಪಾಲಿಸಿರುವಂಥ ಇದು ಏನಂತ ಹೇಳಿದರೆ, ಈಗಲೂ ಸಹ ಯಾರು ಈ ಪದ್ಯಗಳನ್ನು ಭಕ್ತಿಯಿಂದ ಶಿವನ ಮೇಲಿನ ಪ್ರೀತಿಯಿಂದ ನಾವು ಹೇಳ್ತೀವೋ ನಮಗೂ ಕೂಡ ಸದ್ಗತಿ ಉಂಟಾಗತ್ತೆ. ಜನ್ಮ ಮತ್ತು ಮರಣ ಇದರ ಒಂದು ಚಕ್ರದಿಂದ ತಪ್ಪಿಸಿಕೊಂಡು ಭಗವಂತನ ಸಾಯುಜ್ಯವನ್ನು ಪಡೆಯಬಹುದು ಅಂತ ಇವರು ನಮಗೆ ಹೇಳ್ತಾ ಇದ್ದಾರೆ. ಇದು ಈ ಪದ್ಯಗಳ ಅರ್ಥ. ಈ ಸಂದರ್ಭದಲ್ಲಿ ಒಂದೆರಡು ವಿಷಯಗಳನ್ನು ಹೇಳದೇ ಬೇಕು. ತ್ರಿಜ್ಞಾನ ಸಂಬಂಧರವರ ವಿವಾಹವು ನಡೆಯುತ್ತಿದ್ದಾಗ ಸಾಕ್ಷಾತ್ ಪಾರ್ವತೀದೇವಿಯವರು ಅಲ್ಲಿ ಬಂದಿದ್ದವರಿಗೆಲ್ಲ ವಿಭೂತಿಯನ್ನು ಪ್ರಸಾದವಾಗಿ ಹಂಚಿದರು. ಆ ಕಾರಣ ಇಲ್ಲಿ ಅಂಬಿಕೆಗೆ, ಪಾರ್ವತಿಯಮ್ಮನವರಿಗೆ ತಿರುವೆನ್ನೀಟ್ರು ಉಮಯಮ್ಮೈ ಅನ್ನುವ ಹೆಸರಿದೆ. ಪರಮೇಶ್ವರನು ಅಲ್ಲಿ ಬಂದವರಿಗೆಲ್ಲ ಶಿವಲೋಕ ಪ್ರಾಪ್ತಿಯನ್ನು ಕೊಟ್ಟಿದ್ದರಿಂದ ಈಶ್ವರನಿಗೆ ಇಲ್ಲಿ ಶಿವಲೋಕ ತ್ಯಾಗೇಶ ಪೆರುಮಾಳ್ ಅಂತ ಹೆಸರಿದೆ. ಇದು ನಡೆದಿರೋದನ್ನು ನಾ ಹೇಳಿದ್ನಲ್ಲ, ನಲ್ಲೂರು ಪೆರುಮಾಳಂ ಅಂತ ಆ ಊರಿಗೆ ಆಚಾಳ್ಪುರಂ ಅಂತ ಹೆಸರಿದೆ. ಇಂದಿಗೂ ಸಹ ಈ ದೇವಸ್ಥಾನದಲ್ಲಿ ಯಾರು ಹೋದ್ರೂ ಕೂಡ ಅಮ್ಮನವರ ಸನ್ನಿಧಿಯಲ್ಲಿ ಕುಂಕುಮವನ್ನು ಕೊಡುವುದಿಲ್ಲ, ಬದಲಾಗಿ ವಿಭೂತಿಯನ್ನೇ ಎಲ್ಲರಿಗೂ ಕೊಡ್ತಾರೆ. ಈ ಒಂದು ವಿಷಯ. ಇನ್ನೊಂದು ಏನು ಅಂತಂದರೆ, ಇಲ್ಲಿ ದಿರುಜ್ಞಾನ ಸಂಬಂಧರು ವಿವಾಹವಾದ ಸ್ಥಳವಾದ್ದರಿಂದ ಈ ಜಾಗದಲ್ಲಿ, ಈ ದೇವಸ್ಥಾನದಲ್ಲಿ ಮಾತ್ರ ತಿರುಜ್ಞಾನರವರು ತಮ್ಮ ಧರ್ಮಪತ್ನಿಯೊಡನೆ ಇರುವಂತಹ ಸನ್ನಿಧಿಯನ್ನು ಕಾಣಬಹುದು. ಬೇರೆ ಯಾವ ದೇವಸ್ಥಾನದಲ್ಲಿಯೂ ಕೂಡ ನಮ್ಮ ತಿರುಜ್ಞಾನ ಸಂಬಂಧರವರು ಬೇರೆ ಇತರೆ ನಾಯ್ನಾರ್ಗಳ ಜೊತೆಯಲ್ಲಿ ಇರ್ತಾರೆ, ವಿನಃ ಇವರ ಪತ್ನಿಯವರ ಸನ್ನಿಧಿ ಇರೋದಿಲ್ಲ ಅಲ್ಲಿ. ಈ ದೇವಸ್ಥಾನದಲ್ಲಿ ಮಾತ್ರ ಅದು ಉಂಟು. ಇಲ್ಲಿಗೆ ತಿರುಜ್ಞಾನ ಸಂಬಂಧರ್ ಅನ್ನುವವರ ಮಹನೀಯರ ಪವಿತ್ರವಾದ ಅದ್ಭುತವಾದ ಚರಿತ್ರೆ ಹೀಗೆ ಕೊನೆಗೊಳ್ತಾ ಇದೆ. ಇನ್ನು ಕೆಲವು ವಿಷಯಗಳನ್ನು ಹೇಳೋದು ಉಳಿದಿದೆ. ಶ್ರೀ ಶಂಕರ ಭಗವತ್ಪಾದರವರು ಹೀಗೆ ಹೇಳಿದ್ದಾರೆ, ತವಸ್ತನ್ಯಂ ಮನ್ಯೆ ಧರಣೀಧರ ಕನ್ಯೆ ಹೃದಯತಃ ಪಯ ಪಾರಾವಾರ ಪರಿವಹತಿ ಸಾರಸ್ವತಮಿವ ದಯಾವತ್ಯಾ ದತ್ತಂ ದ್ರವಿಡ ಶಿಶುರಾಸ್ವಾದ್ಯ ತವಯತ್ ಕವೀನಾಂ ಪ್ರೌಢಾನಾಮಜನಿ ಕಮನೀಯ ಕವಯಿತಾ. ಇದು ಅವರು ಶಂಕರ ಭಗವತ್ಪಾದರವರು ಇಲ್ಲಿ ಹೇಳಿರುವಂಥ ಶ್ಲೋಕ. ಇದರ ಅರ್ಥ ಹೀಗಿದೆ,
ಏನು ಅಂತಂದರೆ, ಪಾರ್ವತೀ ದೇವಿಯವರ ಎಲೆ ಪಾರ್ವತಿಯೇ, ನಿನ್ನ ಸ್ತನ ಕ್ಷೀರ ಇದೆಯಲ್ಲ, ಎಂತಹ ಮಹನೀಯವಾದ ಕ್ಷೀರ, ಅದರ ಮಹಿಮೆ ಏನು, ಕವಿಗಳಿಗೆ ಸ್ಫೂರ್ತಿಯನ್ನು ಕೊಡುತ್ತೆ ಅಂತಹ ಕ್ಷೀರ ಸಾಗರ ಅದು. ಏಕೆಂದರೆ ಅದನ್ನು ಪಾನ ಮಾಡಿದ ದ್ರವಿಡ ಶಿಶು ಅಂದರೆ, ಇಲ್ಲಿ ನಾವು ದ್ರವಿಡ ಶಿಶು ಅಂತಂದರೆ ನಾವು ಏನು ಅರ್ಥ ಮಾಡ್ಕೋಬೇಕು, ತ್ರಿಜ್ಞಾನ ಸಂಬಂಧ, ಅವರು ತಾನೇ ಪಾರ್ವತಿಯ ಸಂಧ್ಯಪಾನವನ್ನು ಮಾಡಿದ್ದು, ಅದರಿಂದ ಜ್ಞಾನ ಸಂಬಂಧರಾಗಿದ್ದ ಅವರು ತಾನೇ. ಈ ದ್ರವಿಡ ಶಿಶುವು ಅತ್ಯುತ್ತಮ ಕವಿಗಳಲ್ಲೆಲ್ಲರಿಗಿಂತ ಇವರು ಉತ್ತಮ ಕವಿಯಾದರು ಅಂತ ಇದರ ಅರ್ಥ. ಇವರು ಹೇಗೆ ಅತ್ಯುತ್ತಮ ಕವಿಗಳಾದರು ಅಂತಂದರೆ, ಇವರು ಒಂದೇ ತರಹವಾದ ಪದ್ಯಗಳನ್ನು ರಚಿಸಲಿಲ್ಲ, ವಿಧ ವಿಧವಾದ ಬೇರೆ ಬೇರೆ ತರಹದ ಉನ್ನತವಾದ ತಮಿಳಿನಲ್ಲಿ ರಚಿಸಿದ್ದಾರೆ. ಅಂದರೆ ಇವರು ತಮಿಳು ಭಾಷೆಗೆ ಕೊಟ್ಟಂತಹ ದೊಡ್ಡ ಕೊಡುಗೆ. ಎಂತೆಂಥ ಅದು, ಇದನ್ನೆಲ್ಲ ರಚಿಸಿ ಮೆರೆದುಬಿಟ್ಟಿದ್ದಾರೆ ಅವರು. ಅಂದರೆ ಅವ್ರದ್ದು ಉದಾಹರಣೆಗೆ ಹೇಳ್ತೇನೆ, ತಿರುಪ್ಪಣ ಪೆಯರ್ ಪತ್ತು, ಈರಡಿ ಮೇಲ್ ವಯಪ್ಪು, ತಿರುವರುಕ್ಕು ಕುರಲ್, ನಾಲಡಿ மேல் வயப்பு, பினா உரை, மாலை மாற்று, மொழி மாற்று, திரு ஏக பாதம், திருச்சக்கர மாற்று, இத்தர அநேக வித விதவாத காவியங்களை ரச்சித்தாரு. ஆமே இன்னும் இவர் வினோதகரவாகி கூட ಕೆಲವು ರಚನೆಗಳನ್ನು ಮಾಡಿದ್ದಾರೆ. ಅಂದರೆ ಹೇಗೆ ಹೇಳ್ತೀನಿ, ಇವಾಗ ನೋಡಿ, ವಿಕಟ ಕವಿ ಅನ್ನೋ ಪದ ತಗೊಂಡ್ರೆ ಎಡದಿಂದ ಬಲಕ್ಕೆ ಓದಿದ್ರೂ ಅದೇ ಬರುತ್ತೆ, ಬಲದಿಂದ ಎಡಕ್ಕೆ ಓದಿದ್ರು ವಿಕಟ ಕವಿಯೇ. ಅದೇ ತರಹ ಕನ್ನಡದಲ್ಲಿ ಕುಬೇರನಿಗೇನಿರಬೇಕು, ಇದು ಬಹಳ ಫೇಮಸ್ ಆಗಿತ್ತು ನಾನು ಚಿಕ್ಕವನಾಗಿದ್ದಾಗ, ಇವಾಗ ಎಷ್ಟು ಜನಕ್ಕೆ ಗೊತ್ತಿದೆಯೋ ಅಲ್ಲೋ ಗೊತ್ತಿಲ್ಲ. ಆ ಕುಬೇರನಿಗೇನಿರಬೇಕು ಅನ್ನೋ ವಾಕ್ಯವನ್ನು ತಗೊಂಡ್ರೆ ಅದನ್ನು ಎಡದಿಂದ ಬಲಕ್ಕಾಗಲಿ ಬಲದಿಂದ ಎಡಕ್ಕಾಗಲಿ ಓದಿದರೆ ಅದೇ ಬರುತ್ತೆ. ಈ ತರಹ ಒಂದು ಉದಾಹರಣೆಗೆ ಇವರು ರಚನೆ ಮಾಡಿರೋದು, ತಿರುಜ್ಞಾನ ಸಂಬಂಧ ರಚನೆ ಮಾಡಿರೋದನ್ನು ಒಂದು ಉದಾಹರಣೆಗಾಗಿ ಹೇಳ್ತೀನಿ. ಯಾಮಾಮಾನಿ ಯಾಮಾಮ ಯಾಳಿ ಕಾಮ ಕಾಣಾಕ ಕಾಣಾ ಕಾಮ ಕಾಳೀಯ ಮಾಮಾಯಾನಿ ಮಾಮಾಯ. ಇದನ್ನು ಎಡದಿಂದ ಬಲಕ್ಕಾದರೂ ಓದಿ, ಬಲದಿಂದ ಎಡಕ್ಕಾದರೂ ಓದಿ, ಅದೇ ಬರುತ್ತೆ. ಹೀಗೆ ಅನೇಕ ರಚನೆಗಳನ್ನು ಇವರು ರಚಿಸಿದ್ದಾರೆ. ಇವರ ಚಾತುರ್ಯ ಹೀಗಿದೆ, ಇದನ್ನು ನಾನು ಹೇಳಬೇಕು ಅಂತ ಹೇಳಿದ್ದು. ಇವರು ಕವಿಗಳಾಗಿ ಕೂಡ ಎಷ್ಟು ತಮಿಳು ಸಾಹಿತ್ಯಕ್ಕೆ, ತಮಿಳು ಭಾಷೆಗೆ ಇಂಥ ಉನ್ನತ ಸೇವೆಯನ್ನು ಮಾಡಿದ್ದಾರೆ. ಇಲ್ಲಿಗೆ ಈ ವಿಡಿಯೋನಲ್ಲಿ ತಿರುಜ್ಞಾನ ಸಂಬಂಧದ ಬಗ್ಗೆ ಏನೇನು ಹೇಳಬೇಕೋ ನನ್ನ ಶಕ್ತಿಗೆ ಅನುಗುಣವಾಗಿ ಇಷ್ಟು ಮಾತ್ರ ಹೇಳಿದ್ದೀನಿ. ಎಲ್ಲರಿಗೂ ನಮಸ್ಕಾರ, ನಮಃ.

ಸ್ಪರ್ಶದ್ವೃಷನ್ವಸು ದುಃಶಗ್ನೇ ಸೋಮರ್ತ್ಯೋ ರಿಪುಃ ತಾನ ಆವೋಳಹಮಶ್ವಿನಾರಯಿಂ ವಿಷಂಗಸಂದೃಶಂ ಧಿಷ್ಣ್ಯಾವರಿವೋವಿದಂ ಭಾವಕಾನಸ್ಸರಸ್ವತೀವಾಜೇಭಿರ್ವಾಜಿನೀವತಿ ಯಜ್ಞಂ ವಷ್ಟು ಧಿಯಾ ವಾಸು ಚೋದಯಿತ್ರೀ ಸೂನೃತಾನಾಂ ಚೇತಂತೀ ಸುಮತೀನಾಂ ಯಜ್ಞಂ ದಾಧೇ ಸರಸ್ವತಿ ಮಹೋ ಅರ್ಣ ಸರಸ್ವತಿ ಪ್ರಚೇತಯತಿ ಕೇತುನಾ ಧಿಯೋ ವಿಶ್ವಾ ವಿರಾಜತಿ ಇಂದ್ರ

0: ಮಗ್ನಿಂ ಕವಿಂ ಸಂರಾಜ
1: ಮತೀಂಜನಾಸನ್ನ ಪಾತ್ರಂಜನಯಂತ್ರೇವಾಹ ವೀತ್ವದಾಪೋಣ ಪರ್ವತಸ್ಯ ಪೃಷ್ಠಾದುಚ್ಛೇಭಿರಗ್ನೇ ಜನಯಂತ ದೇವಾಃ ತನ್ವಾಗಿರಃ ಸುಷ್ಟುತಯೋ

0: ಡಪಾಮುಪಸ್ಥೇವಿಶೋಪವರ್ಧನ್ ಅಗ್ನಿನ್ನರೋ ದೀಧಿಭೀರಾರಣ್ಯೋರ್ಹಸ್ತಚ್ಯುತಂಜನಯದ ಪ್ರಾಶಸ್ತಂ ದೂರೇ ತೃಷಂಗ್ರಹಪತಿಮಾಧವ್ಯಂ.
1: ಓಂ ಓಂ ನಮಃ ಶಿವಾಯ. You are listening to Shaivam.org Radio, the 24/7 spiritual channel from Shaivam.org.
2: Dear listeners of Shaivam.org, the following is Samaveda Samhita, Purvarchikam, Prapataka 1, Dashati 9. Thank you.
0: ಅಗ್ನವೋಜಿಷ್ಠಮಾಭರದ್ಯುಮ್ನಮಸ್ಮಭ್ಯಮಧ್ರಿಗೋ ಪ್ರಣೋರಾಜೇಪಣೀಯಸೇರತ್ಸಿವಾದಾಯ ಪಂಥಾಂ ಅಗ್ನಿಮಿಂಧೀತಮರ್ತ್ಯಃ ಆಜುಹ್ವದ್ಧವ್ಯಮಾನುಷಕ್ಷ.